ರೇಡಿಯೋ ನಿನಾದ 90.4 ಎಫ್ಎಂ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಇದು ರೇಡಿಯೋ ನೀನಾದ 90.4 FM ಕನ್ನಡ ಪ್ರಸಾರದಲ್ಲಿ ಈಗ ದಕ್ಷಿಣ ಕರ್ನಾಟಕ ಅಧಿವಕ್ತ ಪರಿಷತ್, ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಹಾಗೂ ಬೆಳ್ತಂಗಡಿ ವಕೀಲರ ಸಂಘದ ಸಹಯೋಗದೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಇಂದ್ರಪ್ರಸ್ಥ ಸಭಾಂಗಣದಲ್ಲಿ ನಡೆದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ರಾಜೇಶ್ ರೈ ಕಲ್ಲಂಗಳ ಇವರ ಮಾತುಗಳಿಗೆ ಕಿವಿಯಾಗೋಣ.
1: ನ್ಯಾಯಾಂಗ ವ್ಯವಸ್ಥೆ ಇಲ್ಲದಿದ್ದರೆ, ನ್ಯಾಯಾಂಗ ವ್ಯವಸ್ಥೆ ಈ ದೇಶದಲ್ಲಿ ಸಮರ್ಥವಾಗಿ ಕಾರ್ಯಾಚರಣೆ ಮಾಡದಿದ್ದರೆ ಏನಾಗ್ತಾ ಇತ್ತು ಪರಿಣಾಮ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಒಂದು ನಿಮಿಷ ಯೋಚನೆ ಮಾಡಬೇಕಾದಂತ ಸಂಗತಿ. ಒಂದು ಕೇಶವಾನಂದ ಭಾರತಿ ಕೇಸ್ ಇಲ್ಲದಿದ್ರೆ, ಒಂದು SR ಬೊಮ್ಮಾಯಿ ಕೇಸ್ ಇಲ್ಲದಿದ್ರೆ ಈ ದೇಶದಲ್ಲಿ ಏನಾಗ್ತಾ ಇತ್ತು? ಕೇಶವಾನಂದ ಭಾರತಿ ಕೇಸ್ ಸುಪ್ರೀಂ ಕೋರ್ಟ್, 13 judges ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಅನ್ನು ಮಾಡದೇ ಇದ್ರೆ ಇವತ್ತು ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಸ್ಟ್ರಕ್ಚರ್ ಅನ್ನು ಹೇಗೆ ಬೇಕು ಅವರಿಗೆ ಮನಸ್ಸಿಗೆ ಬಂದಾಗೆ, ಒಂದು ಗೌರ್ಮೆಂಟ್ ಯಾವ ಗೌರ್ಮೆಂಟ್ ಬರ್ತದೆ ಆವಾಗ ಮನಸ್ಸಿಗೆ ಬಂದಾಗೆ ಚೇಂಜ್ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಇತ್ತು. ಎಮರ್ಜೆನ್ಸಿ ರೂಲ್ ಯಾವಾಗ ಇಂಪೋಸ್ ಮಾಡಬೇಕು, ಬೇಸಿಕ್ ಸ್ಟ್ರಕ್ಚರ್ ಅನ್ನು ಯಾವಾಗ ಸರ್ಕಾರಕ್ಕೆ ಬೇಕಾದಾಗೆ ಹೇಗೆ ಅಮೆಂಡ್ ಮಾಡಿಕೊಳ್ಬೇಕು, ಕಾನ್ಸ್ಟಿಟ್ಯೂಷನ್ನ ಮೂಲಭೂತವಾದಂತಹ ಏನು ತತ್ವ ಸಿದ್ಧಾಂತಗಳೇನಿತ್ತು ಸಂಪೂರ್ಣವಾಗಿ ಮಾಯವಾಗುವಂಥದ್ದು, ಅಥವಾ ಕಾನ್ಸ್ಟಿಟ್ಯೂಷನ್ನ ಅಳಿವಿನ ಪ್ರಶ್ನೆ, ಅಳಿವು ಉಳಿವಿನ ಪ್ರಶ್ನೆ ಎದುರು ಆಗ್ತಾ ಇತ್ತು. ಸುಪ್ರೀಂ ಕೋರ್ಟ್ ಒಂದು ಕೇಶವಾನಂದ ಭಾರತಿ ಕೇಸಿಂದ ಇವತ್ತು ಪಾರ್ಲಿಮೆಂಟಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಇದ್ರೂ ಬೇಸಿಕ್ ಸ್ಟ್ರಕ್ಚರ್ ಪಾರ್ಟ್ ಅನ್ನು ಟಚ್ ಮಾಡುವಾಗಿಲ್ಲ ನೀವು. ದಟ್ ಈಸ್ ದ ಪವರ್ ರೋಲ್ ಪ್ಲೇಡ್ ಬೈ ದ ಜುಡಿಷಿಯರಿ ಸುಪ್ರೀಂ ಕೋರ್ಟ್. ಒಂದು SR ಬೊಮ್ಮಾಯಿ ಕೇಸ್ ಬರದಿದ್ರೆ ಈ ದೇಶದಲ್ಲಿ ಬೇಕಾದಾಗೆ ರಾಜ್ಯ ಸರ್ಕಾರಗಳನ್ನು ವಜಾ ಮಾಡಿ ಬಿಸಾಕುವಂತ ಒಂದು ಅಧಿಕಾರ ಬರ್ತಾ ಇತ್ತು ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ತನಗೆ ಯಾವಾಗ ಬೇಕು, ತನ್ನ ಗೌರ್ಮೆಂಟ್ ಯಾವಾಗ ಬೇರೆ ಪಕ್ಷದ ಸರ್ಕಾರ ಯಾವಾಗ ಇರ್ತಾ ಇತ್ತು ಆ ಸರ್ಕಾರವನ್ನು ವಜಾ ಮಾಡಬಹುದಿತ್ತು ರಾಜ್ಯಪಾಲರ ಆಳ್ವಿಕೆಯನ್ನು ಹೇರುವುದರ ಮೂಲಕ. SR ಬೊಮ್ಮಾಯಿ ಕೇಸ್ ಬಂದು ಹೇಳ್ತು ಸುಪ್ರೀಂ ಕೋರ್ಟ್, ನೋ, ನಿಮ್ಮ ಪವರ್ ಅಬ್ಸಲ್ಯೂಟ್ ಪವರ್ ಅಲ್ಲ, ಅದು ಕಾನೂನಿನ ಮುಖಾಂತರ ಬೋತ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಲ್ಲಿ ನೀವು ಲಾ ಲೈಡ್ ಡೌನ್ ಮಾಡಿ, ಆನಂತರ ನೀವು ಆ ರೆಸೊಲ್ಯೂಷನ್ ಅಲ್ಲಿ ಅಲ್ಲಿ ಲೈಡ್ ಮಾಡಿದ ನಂತರ ನೀವು ತಗೊಳ್ಬೇಕು ತೀರ್ಮಾನ. ದಿಸ್ ಇಸ್ ದ ಪವರ್ ಆಫ್ ಜುಡಿಷಿಯರಿ, ದಿಸ್ ಇಸ್ ದ ರೋಲ್ ಆಫ್ ಜುಡಿಷಿಯರಿ ಪ್ಲೇಡ್ ಇನ್ ಪ್ರೊಟೆಕ್ಟಿಂಗ್ ದ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ಪ್ರೊಟೆಕ್ಟಿಂಗ್ ದ ಕಾನ್ಸ್ಟಿಟ್ಯೂಷನ್. ಸೊ ರೀಸೆಂಟ್ ಇಲ್ಲಿ ತನಕ ನೀವು, ನಾನು ಈಗಾಗಲೇ ಹೇಳಿದಾಗೆ ಒಂದು ಅಮೀನಾ ಬೇಗಂ ಕೇಸ್ 2023 ಬಂತು ಸುಪ್ರೀಂ ಕೋರ್ಟ್. ನಾನೀಗ ಓದಿದೆ, ಸುಪ್ರೀಂ ಕೋರ್ಟ್ ಸೆಡ್ ನಿಮಗೆ ಬೇಕಾದ ಒಬ್ಬನನ್ನು ಗೂಂಡೆ ಆಕ್ಟ್ ಆಗಿ ಒಳಗೆ ಹಾಕ್ಲಿಕ್ಕೆ ಆಗಲ್ಲ, ಒಬ್ಬನನ್ನು ಇನ್ಯಾವುದು ಕಾಯ್ದೆಯಲ್ಲಿ ನೀವು ತಗೊಂಡು ಹೋಗಿ ಒಳಗಿಟ್ಟು ಅವನನ್ನು ಜೈಲಲ್ಲಿ ತಲ್ಲಿಕ್ಕೆ ಆಗಲ್ಲ. ಕಾನೂನು ಇಂತೆಂಥ ಅವಕಾಶ ಇದ್ರೆ ಮಾತ್ರ ನಿಮ್ಮಿಂದ ಅದು ಸಾಧ್ಯ. ಕಾನ್ಸ್ಟಿಟ್ಯೂಷನಲ್ ರೈಟ್ ವೈಲೇಟ್ ಆಗುತ್ತೆ, ಕಾನ್ಸ್ಟಿಟ್ಯೂಷನಲ್ ರೈಟು ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ವಯಲೇಷನ್ ಆಗ್ತದ ಆವಾಗ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್, ಬೀಟ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್, ಇಮಿಡಿಯೇಟ್ ಪ್ರಜೆಗಳ ನೆರವಿಗೆ ಬರ್ತದೆ, ಪ್ರಜೆಗಳ ಹಕ್ಕನ್ನು ಕಾಪಾಡುವಂತಹ ಕೆಲಸವನ್ನು ಮಾಡ್ತಾ ಬರ್ತದೆ. ಸೊ ದಟ್ ಈಸ್ ದ ರೀಸನ್ ನಾವು ಇಲ್ಲಿ ತನಕ ಈ ಕಾನ್ಸ್ಟಿಟ್ಯೂಷನ್ ಏನು ಪವಿತ್ರ ಗ್ರಂಥ ಅಂತ ನಾವು ಏನು ಹೇಳ್ತಾ ಇದ್ದೀವಿ ಅದನ್ನು ಕಾಪಾಡಿಕೊಂಡು ಬರುವುದರಲ್ಲಿ ಜುಡಿಷಿಯರಿ ರೋಲ್ ಕೂಡ ಎಲ್ಲರ ಎಷ್ಟರ ಮಟ್ಟಿಗೆ ಬಂದಿದೆ ಎನ್ನುವುದನ್ನು ನಾವು ಕಮಿಂಗ್ ಟು ದಿ ಅಫ್ಕೋರ್ಸ್ ಸಮ್ ಲಕ್ಷ್ಮಣ್ ರೇಖಾ ನಾನು ಹೇಳ್ತಾ ಇದ್ದೇನೆ. ಲಕ್ಷ್ಮಣ್ ರೇಖಾ ಡ್ರಾನ್ ಬೈ ದ ಕಾನ್ಸ್ಟಿಟ್ಯೂಷನ್ ಇಸ್ ದ ಸ್ಯಾಕ್ರೋಸೆಂಟ್, ಬಟ್ ದಿ ಸುಪ್ರೀಂ ಸಮ್ ಆಫ್ ದ ದೇರ್ ಆರ್ ಟೈಮ್ಸ್ ವೆನ್ ಕೋರ್ಟ್ಸ್ ಆರ್ ಕಂಪೇಲ್ ಟು ಪೇ ಅನ್ ಅಟೆನ್ಷನ್ ಟು ದಿ ಅನ್ರಿಸಾಲ್ವ್ಡ್ ಗ್ರೀವಿಯನ್ಸ್. ಯಾವುದೋ ಒಂದು ಕೆಲವು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟ್ಸ್ ಸ್ವಲ್ಪದರ ಮಟ್ಟಿಗೆ ಏನು ಪಾರ್ಲಿಮೆಂಟಿನ ಪವರ್ ಅನ್ನು ಕಸಿದುಕೊಳ್ಳುವುದಂತ ಅಲ್ಲ, ಲಾ ಮೇಕರ್ಸ್ ನ ಪವರ್ ಅನ್ನು ಕಸಿದುಕೊಳ್ಳುವುದಂತ ಅಲ್ಲ, ಬಟ್ ಕಾನ್ಸ್ಟಿಟ್ಯೂಷನ್ ಅನ್ನು ಸೇವ್ ಮಾಡಲಿಕ್ಕೋಸ್ಕರ ಪರಿಧಿಯಿಂದ ಒಂದು ತನ್ನ ಪರಿಧಿಯನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಳ್ಳುವಂತಹ ಸಂದರ್ಭ ಸುಮಾರು ಸಾರಿ ಎದುರಾಗುತ್ತೆ. ಕಾನ್ಸ್ಟಿಟ್ಯೂಷನಲ್ ಗಾರ್ಡಿಯನ್ಸ್ ಎನ್ನುವಂತಹ ಈ ಟಾಪ್ ಕೋರ್ಟ್ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಹೈಕೋರ್ಟ್ ಆಗಲಿ ಆ ಎಕ್ಸ್ಟೆಂಟ್ಗೆ ತಮ್ಮ ಜುರಿಶಿಕ್ಷಣ ಒಂದು ಸ್ವಲ್ಪ ಪರಿಧಿಯನ್ನು ವಿಸ್ತರಿಸಿಕೊಳ್ಬೇಕಾಗುತ್ತೆ. ಅದರ ಅರ್ಥ ಅದು ಓನ್ಲಿ ಟು ನಜ್ ದ ಎಕ್ಸಿಕ್ಯೂಟಿವ್ ಅಂತ ಬಿಟ್ಟರೆ ಅವರನ್ನು ನಾಟ್ ಫಾರ್ ಎಸ್ರೂ ದೇರ್ ಪವರ್ ಅಂತ ಅಲ್ಲ, ಅವರ ಪವರನ್ನು ಕಟ್ ಮಾಡಿಕೊಳ್ಳಿಕ್ಕೆ ಅಂತ ಅಲ್ಲ, ಒಂದು ಸ್ವಲ್ಪ ಈ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಮ್ ಎಕ್ಸ್ಟೆಂಟ್ ಸ್ಕೋಪ್ ಅನ್ನು ಜಾಸ್ತಿ ಮಾಡಿ ಎಕ್ಸ್ಟೆಂಡ್ ಮಾಡಿಕೊಳ್ಬೇಕಾಗುತ್ತೆ. ದ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಡಿಸ್ಪೈಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬೀಯಿಂಗ್ ದ ಡೆಮೋಕ್ರೆಟಿಕ್ ಅಂಡ್ ಇಟ್ಸ್ ಎ ಡಾಕ್ಯುಮೆಂಟ್ ಆಫ್ ಡಾಕ್ಯುಮೆಂಟ್ ದಟ್ ಡಿಸೈಡ್ಸ್ ದಿ ಡೆಸ್ಟಿನಿ, ದ ವಾಸ್ಟ್ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ is unaware of its relevance and importance. The major setback. Constitution ondu ee deshada prajegala bhavishyavannu teermana maduvanta ondu grantha adava kanoon agidru kuda janagalige prajegalige idra bage awareness tumba kadime idu. I would like to mention here there is an urgent need to launch a massive drive to raise awareness about the constitution, the rights and duties of citizens, as well as the roles of the courts and tribunals in different states. A healthy democracy is known by its dynamic institutions. In every dynamic public institutions need to constantly evolve and innovate in order to keep pace the changing times. Honorable, as our honorable Prime Minister said in its Republic Day speech, a country is not defined by territorial boundaries. A country is defined by its people. ಜನಗಳು ಅದರಲ್ಲಿ ಹೇಗಿರ್ತಾರೆ ಅಂತ, ಅದರ ಜನಗಳನ್ನು, ದೇಶವನ್ನು ಗುರುತಿಸುವುದು ಅದರ ಜನಗಳ ಆಧಾರದ ಮೇಲೆ ಅಂತ, ಅದರಲ್ಲಿರುವ ಪ್ರಜೆಗಳ ಆಧಾರದ ಮೇಲೆ ಅಂತ, ಅದರ ಎಷ್ಟು ಬೌಂಡ್ರಿ ಇದೆ ಅಂತ ಅಲ್ಲ, ಅದರ ಪ್ರಜೆಗಳ ಆಧಾರದ ಮೇಲೆ ಅಂತ. ಜುಡಿಷರಿ ಹ್ಯಾಸ್ ಎ ಡ್ಯೂಟಿ ಟವರ್ಡ್ಸ್ ದ ಪೀಪಲ್. ಆನ್ ದಿಸ್ ಡೇ ಐ ಡು ನಾಟ್ ಥಿಂಕ್ ದರ್ ಈಸ್ ಎನಿ ಮೋರ್ ಪ್ಯಾಟ್ರಿಯೋಟಿಕ್ ಆಕ್ಟ್ ಫಾರ್ ದ ಜುಡಿಷರಿ ದ್ಯಾನ್ ರೀಡೆಡಿಕೇಟಿಂಗ್ ಇಟ್ಸೆಪ್ ಟು ಅಪ್ಹೋಲ್ಡ್ ದಿ ಕಾನ್ಸ್ಟಿಟ್ಯೂಷನ್ ಇನ್ ದ interest of we the people. At I would say at macro level, our experience so far reassures that the constitution and the institutions on the safe hands. It is on the strength of constitution we have achieved the great heights in various fields. Now I would like to mention the few things in respect of the fundamental duties, that is the duties of the obligation to perform certain duties by the citizens, that is called fundamental duties, which is enshrined in Article 51A of the Constitution. That is the moral obligation of the citizens to help and promote a patriotism and to uphold the unity of India. The fundamental rights that are abide by the constitution and respect to the national flag and the national anthem, to cherish and follow the noble ideals which inspire our national struggle for freedom, to uphold and protect and sovereignty, unity and integrity of India, to defend the country and render national service when called upon to do so, to promote harmony and spirit of common brotherhood among all the people of India, transcending religious, linguistic, regional or sectional diversities, and to renounce practices derogatory to the dignity of women, to value and preserve the right heritage of our composite culture, to protect and improve natural environment including the forest, lakes, rivers and wildlife, and to have compassion for living creatures, to develop scientific temper, humanism and the spirit of inquiry and reform, to safeguard public property and abjure violence, to strive towards the excellence in all the spheres of individual and collective activity so that nation constantly raise to higher levels of endeavor to and achievement. Lastly, to provide opportunities for education by the parent, the guardian to his children, or a ward between age of 6 to 14 years as the case may be.

ಅಳವಡಿಸಿಕೊಳ್ಳುವುದು. ಇದು ಕೂಡ ಇಂದಿನ ಈ ಪ್ರಕೃತ ಸಮಾಜಕ್ಕೆ ಅತಿ ಅಗತ್ಯವಾದಂತಹ ವಿಚಾರ. ಆಸ್ ಪರ್ ದಿ ಡ್ಯೂಟೀಸ್ ಆಫ್ ದಿ ರೋಲ್ ಆಫ್ ಸಿಟಿಸನ್ಸ್ ಇನ್ ನೇಷನ್ ಬಿಲ್ಡಿಂಗ್, ಸೊ ಫಂಡಮೆಂಟಲ್ ಡ್ಯೂಟೀಸ್, ಆಸ್ ಐ ಸೆಡ್, ಫಂಡಮೆಂಟಲ್ ಡ್ಯೂಟೀಸ್ ಏನೇನು ನಮ್ದು ಅಂತ ಹೇಳಿದ್ರೆ, ರೆಸ್ಪೆಕ್ಟ್ ಟು ದ ನೇಷನ್, ನ್ಯಾಷನಲ್ ಫ್ಲಾಗ್, ಆರ್ ಅದರ್ ವ್ಯಾಲ್ಯೂಸ್ ಎಲ್ಲವೂ. ನಾನೇನು ಹೇಳಿದೆ, ಈ 10 ಫಂಡಮೆಂಟಲ್ ರೈಟ್ಸ್ ಏನಿದೆ, 11 ಫಂಡಮೆಂಟಲ್ ರೈಟ್ಸ್ ಏನಿದೆ, ಇದು ಶಾಲಾ ದಿಸೆಯಿಂದ ನಿಮ್ಮ ಈ ಮಕ್ಕಳ ಈಗ ಈ ದಿಸೆಯಿಂದಲೇ ನೀವು ಅದನ್ನು ಅಳವಡಿಸಿಕೊಳ್ಳುವಂಥದ್ದು ಬಹಳವಾದಂಥ ಅಗತ್ಯ ಇದೆ. ಎಲ್ಲ ಕೋರ್ಸ್ಗಳಲ್ಲಿ ಅಥವಾ ಇವತ್ತು ಸರ್ಕಾರದ ಎಲ್ಲ ಆಫೀಸ್ಗಳಲ್ಲಿ ಫಂಡಮೆಂಟಲ್ ಮೂಲಭೂತ ಕರ್ತವ್ಯಗಳಂತ ಏನಿದೆ, ಅದನ್ನು ಏನೇನಿದೆ ಅನ್ನೋದನ್ನು ಫಲಕದ ಮೂಲಕ ಎಲ್ಲ ಕಚೇರಿಗಳಲ್ಲಿ ಕೋರ್ಟ್ಗಳಲ್ಲಿ ಹಾಕುವಂಥ, ಈಗ ಆಲ್ರೆಡಿ ಅದು ಅಂತ ಒಂದು ನೋಟಿಫಿಕೇಶನ್ ಬಂದಿದೆ, ಆ ರೀತಿ ಹಾಕ್ತಾ ಇದ್ದಾರೆ. ನಮ್ಮ ಅಸೋಸಿಯೇಷನಲ್ಲೂ ಕೂಡ, ಬಾರ್ ಅಸೋಸಿಯೇಷನಲ್ಲಿ ಕೂಡ ಮೂಲಭೂತ ಕರ್ತವ್ಯಗಳನ್ನು ಹಾಕಬೇಕು ಅಂತ ಎಲ್ಲ ಕಡೆ ಇದೆ ಅದು. ಸೊ ವ್ಯಾಲ್ಯೂಸ್ ಬೆಳೆಸಿಕೊಳ್ಬೇಕಂತ ಮಕ್ಕಳಿರುವುದರಿಂದ ಒಂದು 4 ಮಾತು ಅದರ ಬಗ್ಗೆ ಹೇಳ್ತೇನೆ ನಾನು. ಒಂದು ಕಡೆ ಸ್ಪೀಚ್ ಮಾಡ್ತಾ ಗುರುರಾಜ್ ಕರ್ಜಗಿ ಅವರೆಲ್ಲ ಒಂದು ಕಡೆ ಸ್ಪೀಚ್ ಮಾಡ್ತಾ ಹೇಳ್ತಾರೆ, ಶಿಕ್ಷಣ ಅಂದರೆ ಏನಂತ ಹೇಳಿದ್ರೆ ಆತ್ಮಸ್ಥೈರ್ಯ, ಶಿಕ್ಷಣದಿಂದ ಏನೇನು ಕಲಿಬೇಕು ಅಂತ ಹೇಳಿದ್ರೆ ಆತ್ಮಸ್ಥೈರ್ಯ, ತಂದೆ ತಾಯಿಯ ಪ್ರೀತಿ, ದೇವರ ಮೇಲೆ ಪ್ರೀತಿ, ಆತ್ಮವಿಶ್ವಾಸ, ಶ್ರದ್ಧೆ ಮತ್ತು ಸಜ್ಜನರ ಸಹವಾಸ ಮತ್ತು ಸಜ್ಜನರ ಸಹವಾಸ. ಸೊ ಶಿಕ್ಷಣದಿಂದ ಈಗದ ಪ್ರಕೃತ ಸಮಾಜಕ್ಕೆ ಮಕ್ಕಳಿರುವುದರಿಂದ ನಾನು ನಿಮ್ಮಲ್ಲಿ ಇದನ್ನು ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತೇನೆ. ವ್ಯಾಲ್ಯೂಸನ್ನು ಈಗಲೇ ರೂಢಿ ಮಾಡಿಕೊಳ್ಳಿ. ನಿಮ್ಮಲ್ಲಿ ಆತ್ಮಸ್ಥೈರ್ಯದ ಜೊತೆಗೆ ತಂದೆ ತಾಯಿ ಮೇಲಿನ ಪ್ರೀತಿ ಇರಲಿ. ನಮ್ಮನ್ನೆಲ್ಲ ತುಂಬ ಕಷ್ಟಪಟ್ಟು ತಂದೆ ತಾಯಿ ಇವತ್ತು ನಿಮ್ಮನ್ನು ಶಾಲೆಗೆ ಕಳಿಸಿ, ಶಾಲೆಗೆ ಕಳಿಸುವುದರ ಜೊತೆ ಅವರೇ ಶಾಲೆಯಲ್ಲಿ ನಿಮ್ಮ ಜೊತೆ ಓದಿದಾಗೆ ಸಾಯಂಕಾಲ ಮನೆಗೆ ಬಂದಾಗ ನೀವೇನು ಓದಿದ್ದೀರೋ ಅದನ್ನು ಅವರು ಬಾಯಿಪಾಠ ಮಾಡಿ ಮತ್ತೆ ನಿಮಗೆ ಅದನ್ನು ಹೇಳಿಕೊಟ್ಟು ನಿಮ್ಮ ಜೊತೆ ಜೊತೆಗೆ ಅವರೂ ಕಲಿತು ನಿಮ್ಮ ಮೇಲಿನ ಅತಿಯಾದ ವಿಶ್ವಾಸ ಇಟ್ಟು ನಾಳೆ ನನ್ನ ಮಗಳು ನನ್ನ ಮಗನೋ ಏನಾದರೂ ಆಗಬೇಕು, ಸಮಾಜದಲ್ಲಿ ಒಂದು ದೊಡ್ಡ ವ್ಯಕ್ತಿ ಆಗಬೇಕು, ಅವನಿಗೆ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬರಬಾರ್ದು, ಇಂಥ ಒಂದು ದೊಡ್ಡ ರೀತಿಯ ನಂಬಿಕೆಯನ್ನಿಟ್ಟು ನಿಮ್ಮ ಮೇಲೆ ನಿಮ್ಮನ್ನು ಕಲಿಸಿರ್ತಾರೆ. ಅವರ ನಂಬಿಕೆಗೆ ದಯವಿಟ್ಟು ಯಾವುದೇ ರೀತಿಯಲ್ಲಿ ಆ ನಂಬಿಕೆಗೆ ಮೋಸ ಮಾಡುವುದು ಅಥವಾ ದ್ರೋಹ ಮಾಡುವುದು ಬೇಡ. ಅದರ ಜೊತೆ ಜೊತೆಗೆ ದೇಶದ ಮೇಲೆ ಪ್ರೀತಿ ಇರಲಿ. ದೇಶವನ್ನು ಪ್ರೀತಿಸುವವ, ತಂದೆ ತಾಯಿಯನ್ನು ಪ್ರೀತಿಸುವವ ಜೀವನದಲ್ಲಿ ತಪ್ಪು ಕಮ್ಮಿ ಮಾಡ್ತಾನೆ, ಮಾಡುವುದೇ ಇಲ್ಲ ಅಂತಲ್ಲ, ಸಂದರ್ಭ ಏನೋ ಅಂತ ಒಂದು ಸಂದರ್ಭ ಬಿಟ್ಟರೆ ತಪ್ಪು ಮಾಡುವುದಿಲ್ಲ, ಜೀವನದಲ್ಲಿ ಕಮ್ಮಿ ತಪ್ಪನ್ನು ಮಾಡ್ತಾನೆ. ಇದೆರಡನ್ನು ಮುಖ್ಯವಾಗಿ ರೂಢಿಸಿಕೊಳ್ಳಿ. ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ತಮ್ಮ ಸ್ಪೀಚಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ, ದ ಬೇಸಿಕ್ ಹ್ಯೂಮನ್ ವ್ಯಾಲ್ಯೂಸ್ ಅಂತ, ಬೇಸಿಕ್ ಹ್ಯೂಮನ್ ವ್ಯಾಲ್ಯೂಸ್ ಅಂತ, ದಟ್ ಈಸ್ ಹ್ಯುಮ್ಯಾನಿಟಿ ಆ್ಯಂಡ್ ಕಂಟೆಂಟ್ಮೆಂಟ್, ಮನುಷ್ಯತ್ವ ಮತ್ತು ತೃಪ್ತಿ ಅಂತ. ಮನುಷ್ಯರಲ್ಲಿ ಮಾನವೀಯತೆ ಇಲ್ಲದಿದ್ದರೆ, ಮನುಷ್ಯತ್ವ ಇಲ್ಲದಿದ್ದರೆ ಅವ ಯಾವತ್ತೂ ದೇಶದ ಒಬ್ಬ ಸತ್ಪ್ರಜೆಯಾಗಿ ಬದುಕಲಿಕ್ಕೆ ಕಷ್ಟ, ಮಾನವೀಯತೆ ಇಲ್ಲದಿದ್ದರೆ. ಮತ್ತೊಂದು, ಅವನಿಗೆ ಜೀವನದಲ್ಲಿ ತೃಪ್ತಿ ಇಲ್ಲದಿದ್ದರೂ ಅವ ಯಾವತ್ತೂ ಅವ ನೆಮ್ಮದಿಯ ಜೀವನವನ್ನು ಮಾಡಲಿಕ್ಕೆ ಅಸಾಧ್ಯ ಆಗ್ತದೆ. ಸೊ ನೆಮ್ಮದಿಯ ಜೀವನ ಮಾಡಬೇಕಿದ್ರೆ ನಮ್ಮಲ್ಲಿ ಒಂದು ತೃಪ್ತಿ ಇರಬೇಕು. ವಿದ್ಯಾರ್ಥಿಗಳ ದೆಸೆಯಲ್ಲಿ ನಿಮಗೆ ತೃಪ್ತಿ ಬೇಕಂತಲ್ಲ, ನಿಮಗೆ ಬಹಳಷ್ಟು ನೀವು ಅಂಬಲದಲ್ಲಿ ಇರಬೇಕು. ನೀವು ಕಲಿತು ದೊಡ್ಡವರಾಗಿ ಒಂದು ಕೆಲಸವನ್ನು ಸೇರಿಕೊ ಆರಿಸಿಕೊಂಡು ಏನಾದರೂ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾದಾಗ, ದೊಡ್ಡ ವ್ಯಕ್ತಿಗಳಾಗುವುದಕ್ಕೆ ಈಗಿಂದಲೇ ಜೀವನದಲ್ಲಿ ಮೌಲ್ಯವನ್ನು, ಮಾನವೀಯತೆಯನ್ನು, ಮೌಲ್ಯವನ್ನು ರೂಢಿ ಮಾಡಿಸಿಕೊಳ್ಳಿ. ದೇವರ ಮೇಲೆ ಶ್ರದ್ಧೆ ಇರಲಿ. ಎರಡು ವಿಚಾರ ಮನುಷ್ಯನನ್ನು, ನಮ್ಮನ್ನೆಲ್ಲರನ್ನು ಹಾಲ್ ಮಾಡುವಂಥ ಎರಡು ವಿಚಾರ ಯಾವುದಂತ ಹೇಳಿದರೆ, ಒಂದು ಎವರ್ಷನ್ ಕೋಪ, ಮತ್ತೊಂದು ಕ್ರೇವ್ ಆಸೆ. ಎವರ್ಷನ್ ಆ್ಯಂಡ್ ಕ್ರೇವ್, ಈ ಕೋಪದಲ್ಲಿ ನಾನು ಮಾಡಿದ್ದು ಸರಿ ಅಂತ, ನಾನು ಮಾಡಿದ್ದು ಸರಿ ಅನ್ನುವಂಥ ವಿಚಾರವನ್ನು ನಾವು ಯಾವಾಗಲೂ ಪ್ರತಿಪಾದಿಸ್ತೇವೆ. ಮತ್ತೊಬ್ಬ ಏನಾದರೂ ಹೇಳಿದರೆ ಅವ ತಪ್ಪು ಅಂತ ನಮಗೆ ಆಗುತ್ತೆ. ನೀವು ಅದಕ್ಕೆ ಈ ಟೆಸ್ಟ್ ಆಫ್ ಟ್ರೂತ್ ಅಂತ ಹೇಳ್ತಾರೆ, ಶೋಧನೆ ಮಾಡಿಕೊಳ್ಳುವುದಂತ. ತಪ್ಪು ಅಂತ ನನಗೆ ಅವ ಮಾಡಿದ್ದು ತಪ್ಪು, ಅಥವಾ ನನಗೆ ಅವ ಬೈದದ್ದು ತಪ್ಪು, ಅವ ಏನೋ ಒಂದು ಹೇಳಿದ್ದು ತಪ್ಪು ಅಂತ ನಮ್ಮ ಮನಸ್ಸಲ್ಲಿ ಯಾವಾಗ ಕೋಪ ನಮಗೆ ಕಮ್ಮಿ ಆಗುತ್ತೆ ಅಂತ ಹೇಳಿದರೆ,

0: ಒಂದು ಎರಡು ಸಾರಿ ಯೋಚನೆ ಮಾಡಿ ನೀವು. ಸಾಯಂಕಾಲ ತನಕ ತಕ್ಷಣ ಡಿಸಿಷನ್ ತಗೊಳ್ಬೇಡಿ ಯಾವುದು ಕೂಡ. ನೆಕ್ಸ್ಟ್ ಮೂಮೆಂಟಲ್ಲಿ ಯೋಚನೆ ಮಾಡಿದಾಗ ನೀವು ಅರ್ಧ ಗಂಟೆ ಕಳೆದಾಗ ನಮಗೆ ಆಗುತ್ತೆ ಏನೋ ನಂದು ತಪ್ಪಿರ್ಬೋದು, ಅದಕ್ಕೆ ಹಂಗೆ ಮಾತಾಡಿರ್ಬೋದು, ಅದರಿಂದಾಗಿ ಆಗಿರ್ಬೋದು ಅಂತ. ಸೊ ಈ ಕೋಪವನ್ನು ಕಮ್ಮಿ ಮಾಡಿಕೊಳ್ಳೋದು. ಮತ್ತೊಂದು ಆಸೆ, ಯಾವುದಕ್ಕೂ ಆಸೆ ಪಡದೆ ಇರುವಂಥದ್ದು. ಈ ಎರಡು ಗುಣಗಳನ್ನು ಕೂಡ ಜೀವನದಲ್ಲಿ ಈಗಲೇ ರೂಢಿಸಿಕೊಂಡ್ರೆ ಜೀವನದಲ್ಲಿ ಉತ್ತಮ ಸತ್ಪ್ರಜೆಗಳಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಮೊಬೈಲ್ ಬಳಕೆಯನ್ನು ಆದಷ್ಟು ಕಮ್ಮಿ ಮಾಡಿಕೊಳ್ಳಿ ಪೇರೆಂಟ್ಸ್ ಮತ್ತು ಮಕ್ಕಳು ಎಲ್ಲರೂ. ಇದು ಈಗದ ಜನರೇಷನ್ಗೆ ಒಂದು ಶಾಪವಾಗಿ, ಅಫ್ಕೋರ್ಸ್ ಅದರ ಯೂಸ್ ಇಲ್ಲ ಅಂತಲ್ಲ ನಾನು ಹೇಳೋದು, ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಶಾಪವಾಗಿ ಪರಿಣಮಿಸ್ತಾ ಇರ್ತದೆ. ನೀವು ಯೋಚನೆ ಮಾಡಬಹುದು ಮೊಬೈಲಿಂದ ಅದರ ಒಳ್ಳೆದಿಂದ ಕೆಟ್ಟ ಪರಿಣಾಮ ಏನೇನಂತ. ನೀವು ಯೋಚನೆ ಮಾಡಿದರೆ ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಒಂದು ಸ್ಟಡೀಸ್ ಹೇಳುತ್ತೆ 37% ಆಫ್ ದಿ ವಿಡಿಯೋಸ್ ಏನು ಬರ್ತದೆ ಅದರಲ್ಲಿ ಪಾರ್ನ್ ವಿಡಿಯೋಸ್ ಬರ್ತಾ ಇದೆ. 50% ಆಫ್ ದಿ ಮೆಸೇಜಸ್ ಏನಿದೆ ಗುಡ್ ಮಾರ್ನಿಂಗ್ ಮತ್ತು ಗುಡ್ ಈವ್ನಿಂಗ್ ಗುಡ್ ನೈಟ್ ಬರ್ತದೆ ಇದೆ. ಸೊ 37 ಮತ್ತು 50% ಕಳೆದ ನಂತರ ಏನು ಸಿಗ್ತದೆ ಅಷ್ಟು ಮಾತ್ರ ಅದರಲ್ಲಿ ಯೂಸ್ ಆಗುವಂಥ ವಿಚಾರಗಳು ಅಂತ. ಗುಡ್ ಮಾರ್ನಿಂಗ್ ಹೇಳದಿದ್ರೆ ಮಾರ್ನಿಂಗ್ ಆಗುತ್ತೆ, ಗುಡ್ ನೈಟ್ ಹೇಳದಿದ್ರೆ ನೈಟ್ ಆಗುತ್ತೆ. ಇಡೀ ದಿವಸ ಅದನ್ನು ಫಾರ್ವರ್ಡ್ ಮಾಡುವಂಥ ಕೆಲಸ ಅಥವಾ ಅದನ್ನು ಕೆಟ್ಟದಕ್ಕೆ ಯೂಸ್ ಮಾಡುವಂತಹ ಕೆಲಸ. ಸೊ ಅದರ ಬಳಕೆಯಲ್ಲಿ ಖಂಡಿತ ಮಿತಿ ಇರಲಿ, ಅದರ ಒಳಿತಿಗಾಗಿ ಅದನ್ನು ಬಳಸಿಕೊಳ್ಳುವುದು ಮಾತ್ರ, ಅಷ್ಟನ್ನು ಮಾಡಿಕೊಳ್ಳಿ. ಕೊನೆಯದಾಗಿ ಅವೇರ್ನೆಸ್, ಈಗಿನ ಕಾಲಕ್ಕೆ ಈಗ ಪ್ರಸಕ್ತ ಪರಿಸ್ಥಿತಿಗೆ ಮತ್ತೊಂದನ್ನು ಹೇಳಲೇಬೇಕು. ನಾನು ನನ್ನನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಹೇಳಿದರು ಅವರು NCB ಅಡ್ವೊಕೇಟ್ ಆಗಿ, ಪೆನಲ್ ಅಡ್ವೊಕೇಟ್ ಆಗಿ NCB ಇದ್ದೆ, ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋಗೆ ನಾನು ಅಡ್ವೊಕೇಟ್ ಆಗಿದ್ದೆ, ಪೆನಲ್ ಅಡ್ವೊಕೇಟ್ ಆಗಿದ್ದೆ ಒಂದೆರಡು ವರ್ಷ. ನನಗೆ ನಮ್ಮನ್ನು ಡ್ರಗ್ಸ್ ಆಫೀಸರ್ಸ್, ಈ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋದ ಆಫೀಸರ್ಸ್ ನಮ್ಮನ್ನು ಅವರ ಆಫೀಸಿಗೆ ತಗೊಂಡು ಹೋಗೋರು, ದೊಡ್ಡ ಸ್ಕ್ರೀನಲ್ಲಿ ತೋರಿಸೋರು, ಆಫೀಸಲ್ಲಿ ಮೀಟಿಂಗ್ ಮಾಡ್ತಾ ನಮಗೆ ದೊಡ್ಡ ಸ್ಕ್ರೀನ್ ಹಾಕಿ ತೋರಿಸೋರು. ಡ್ರಗ್ಸಿಂದ ಆಗುವಂಥ ಪರಿಣಾಮ ಏನೇನು ಅಂತ ಸರ್ ನೀವೊಮ್ಮೆ ಫಸ್ಟಿಗೆ ನೋಡಿ, ಮತ್ತೆ ನೀವು ಕೇಸ್ ನಡೆಸಲಿಕ್ಕೆ ನಿಮಗೆ ಈಸಿ ಆಗುತ್ತೆ ಅಂತ. ನಾನು ಅದನ್ನು ಕಣ್ಣಾರೆ ನೋಡಿದ್ದೇನೆ. ನಾನು ನಿಮ್ಮಲ್ಲಿ ಹೇಳ್ತಾಯಿದ್ದೆ, ದಯವಿಟ್ಟು ಅಂತ ಒಂದು ಸಾಹಸ ಏನಾದರೂ ಯಾರಾದರೂ ಯಾವುದೇ ಮೂಲಕ, ವಿದ್ಯಾರ್ಥಿಗಳಿದ್ದೀರಿ ನೀವು, ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿ ಅಂತಲ್ಲ, ನೀವು ಹೊರಗಡೆ ಹೋಗ್ತಾ ಇದ್ದೀರಿ, ನೆಕ್ಸ್ಟ್ ಇನ್ನು ಹೈಯರ್ ಸ್ಟಡೀಸ್ಗೆ ಹೋಗ್ತೀರಿ, ಮತ್ತೊಂದು ಕಡೆ ಹೋಗ್ತೀರಿ, ಬಹಳಷ್ಟು ಜಾಗ್ರತೆಯಲ್ಲಿರಿ. ಡ್ರಗ್ಸಿನ ವಿಚಾರ ಅಂತೂ ಒಮ್ಮೆ ಅದಕ್ಕೆ ಯಾವುದಾದ್ರೂ ಒಮ್ಮೆ ಅದರ ಚಟಕ್ಕೆ ಒಮ್ಮೆ ಅದರ ನಾವು ಅದಕ್ಕೆ ಬಲಿಯಾದರೆ ಹೊರಗಡೆ ಬರುವುದಂತೂ ಬಹಳ ಕಷ್ಟದ ಕೆಲಸ. ನಾನು ನನಗೆ ಕೆಲವು ಆಫೀಸರ್ ಅದರ ಕೆಲವು ಕೇಸಸ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಎಂತೆಂಥ ಮಕ್ಕಳು, ಯಾರ್ಯಾರ ಮಕ್ಕಳು ಸರ್ ನಾನು ಹೇಳಬಾರ್ದು ನಿಮ್ಮಲ್ಲಿ, ಶಾಲಾ ಟೀಚರ್ಸ್ನ ಮಕ್ಕಳು, ಅಡ್ವೊಕೇಟ್ಸ್ ಮಕ್ಕಳು, ಜಡ್ಜಸ್ ಮಕ್ಕಳು, ಡಾಕ್ಟರ್ಸ್ ಮಕ್ಕಳು, ಇಂಜಿನಿಯರ್ಸ್ ಮಕ್ಕಳು, ಎಂತೆಂಥವ್ರು, ಒಬ್ಬೊಬ್ಬನೇ ಮಗ ಇರುವವ, ಒಬ್ಬೊಬ್ಬನೇ ಮಗಳು ಇರುವವರು ಡ್ರಗ್ಸಿಗೆ ಬಿದ್ದು ಏನೇನು ಅನಾಹುತ ಆಗಿದೆ ಅನ್ನುವುದನ್ನು. ಸೊ ಕಾಲೇಜಲ್ಲಿರುವಾಗ ಇದು ದೊಡ್ಡ ಒಂದು ವಿಚಾರ, ಇದನ್ನು ನೀವು ವೆರಿ ಸೀರಿಯಸ್ ಆಗಿ ತಗೊಳ್ಬೇಕು ಮಕ್ಕಳೇ. ದಯವಿಟ್ಟು ಸಾಹಸ ಮಾಡಬೇಡಿ, ಅಂಥ ದುಷ್ಟ ಸಾಹಸ, ದುಷ್ಟರ ಸಾಹಸ ಯಾವತ್ತು, ಅಂಥ ಸಾಹಸಕ್ಕೆ ಯಾವತ್ತೂ ಹೋಗಬೇಡಿ. ಸೊ ವೆರಿ ಕೇರ್ಫುಲ್ ಆಗಿ ಇರಿ. ಡ್ರಗ್ಸಿನಿಂದ ಈಗ ಸಮಾಜಕ್ಕೆ ನಮಗೆ ಎಷ್ಟೇ ಕಂಟ್ರೋಲ್ ಮಾಡಿದ್ರು, ನನ್ನಲ್ಲಿ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋದ ಆಫೀಸರ್ಸ್ ಹೇಳ್ತಾ ಇದ್ದಾರೆ, ವಿ ಆರ್ ಟ್ರೈಂಗ್ ಟು ರಿಸ್ಟ್ರಿಕ್ಟ್ ಸರ್, ಬಟ್ ವಿ ಆರ್ ಅನೇಬಲ್ ಟು ಕಂಟ್ರೋಲ್. ಆಗ್ತಾ ಇಲ್ಲ, ನಮ್ಮಿಂದ ಬರುವುದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸರ್. ನೀವು ನಂಬಲ್ಲ ಸರ್, ವಿಲೇಜ್ಗೆಲ್ಲ ಹಬ್ಬಿದೆ ಸರ್ ಡ್ರಗ್ಸದ್ದು, ನೀವು ನಂಬಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ವಿಲೇಜ್ ತನಕ, ರಿಮೋಟ್ ವಿಲೇಜ್ಗೆ ಹೋಗಿದೆ ಸರ್, ನಮ್ಮಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಎಲ್ಲೆಲ್ಲಿ ಯಾವ್ಯಾವ ಥರದಲ್ಲಿ ಬರ್ತಾ ಇದೆ ಸರ್, ಎಂತೆಂಥ ಮುಕ್ತ ಮಕ್ಕಳು ಅದಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂತ, ಇದನ್ನು ಮನಸ್ಸಲ್ಲಿಟ್ಟುಕೊಳ್ಳಿ. ಅದರ ರಿಪ್ರಕಷನ್ಸ್ ವೆರಿ ಲಾರ್ಜ್ ಇದೆ, ವೆರಿ ಸೀರಿಯಸ್ ಇದೆ. ಕಾನೂನಿನಲ್ಲಿ ಮಾತ್ರ ಅಲ್ಲ, ಜೀವನ ಸಂಪೂರ್ಣವಾಗಿ ನೀವು ಹಾಲ್ ಮಾಡಿಕೊಳ್ಬೇಕಾಗುತ್ತೆ. ದಯವಿಟ್ಟು ಅಂತ ಆ ಸಾಹಸದಿಂದ ದೂರ ಇರಿ. ಉಳಿದಂತೆ ಅವೇರ್ನೆಸ್ ಕ್ಯಾಂಪ್ ಇನ್ ಆಲ್ ಲೀಗಲಲ್ಲಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅನ್ನುವುದನ್ನು ನೀವು ಕಾಲೇಜಲ್ಲಿರುವಾಗ ಏನು ನಿಮಗೆ ಹೇಳಿಕೊಡ್ತಾರೆ ಅದನ್ನು ಶಿರಸ ಪಾಲಿಸಿ. ಕಾನೂನಿನಲ್ಲಿ ನೀವು ಒಮ್ಮೆ ಕಾನೂನಿನ ಕಾನೂನನ್ನು ತಪ್ಪಿ ನಡೆದರೆ ಏನೇನು ಸಮಾಜದಲ್ಲಿ ಅನರ್ಥಕ್ಕೆ ಕಾರಣ ಆಗ್ತದೆ, ಲೈಫ್ ಯಾವ ರೀತಿಯಲ್ಲಿ ಮತ್ತೊಂದು ಎಂಡಿಗೆ ತಗೊಂಡೋಗುತ್ತೆ ನಿಮ್ಮನ್ನು, ನೀವು ಕಲ್ತದ್ದೆಲ್ಲ ವಿದ್ಯೆಲ್ಲ ಹೇಗೆ ವ್ಯರ್ಥ ಆಗುತ್ತೆ ಅನ್ನೋದು ನಮ್ಮ ಕಣ್ಣ ಮುಂದೆ ಸಾವಿರಾರು ಉದಾಹರಣೆ ಇದೆ. ದುಡುಕಿನ ನಿರ್ಧಾರ ಬೇಡ, ಎರಡೆರಡು ನಾಲ್ಕು ನಾಲ್ಕು ಸಾರಿ ಯಾವ ಡಿಸಿಷನ್ ತಗೊಳ್ಬೇಕು ಯೋಚನೆ ಮಾಡಿ. ತಂದೆ ತಾಯಿಯಲ್ಲಿ ಯಾವುದನ್ನು ಮುಚ್ಚಿಡುವುದು ಬೇಡ, ಎಲ್ಲವನ್ನು ತಂದೆ ತಾಯಿಯಲ್ಲಿ ಪ್ರೀತಿಯಿಂದ ಮಾತಾಡಿ ಎಲ್ಲವನ್ನು ಹೇಳಿ, ನಿಮ್ಮ ಮನಸ್ಸಲ್ಲಿ ಇದ್ದದ್ದನ್ನು ಎಲ್ಲ ತಂದೆ ತಾಯಿಯಲ್ಲಿ ಹೇಳಿ ಮುಂದಿನ ಯಾವುದೇ ವಿಚಾರವನ್ನು ಮಾಡಿ ಅಂತ ಅಡ್ವೈಸ್ ನಿಮಗೆ ಮಕ್ಕಳಿಗೆ ಒಂದು ನನ್ನ ಕಿವಿ ಮಾತನ್ನು ಹೇಳ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು ಒನ್ಸ್ ಅಗೇನ್ ಆನ್ ಅಂಡ್ ಆಲ್.
1: ಇದುವರೆಗೆ ದಕ್ಷಿಣ ಕರ್ನಾಟಕ ಅಧಿವಕ್ತ ಪರಿಷತ್, ದಕ್ಷಿಣ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಹಾಗೂ ಬೆಳ್ತಂಗಡಿ ವಕೀಲರ ಸಂಘದ ಸಹಯೋಗದೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಇಂದ್ರಪ್ರಸ್ಥ ಸಭಾಂಗಣದಲ್ಲಿ ನಡೆದ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ರಾಜಶ್ರೀ ಕಲ್ಲಂಗಳ ಅವರ ಮಾತುಗಳನ್ನು ಕೇಳಿದಿರಿ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಸೋಲ್ಮೇಲು ಯಾನ್ ದಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕನ್ನಡ ಪ್ರಸಾರದಲ್ಲಿ ಈಗ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಗೆ ಈಜು ಅಗತ್ಯತೆ ಈ ವಿಷಯವಾಗಿ ಸಂದರ್ಶನ ಕಾರ್ಯಕ್ರಮ ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ ಎಸ್ಡಿಎಂ ಈಜುಕೊಳದ ಈಜು ತರಬೇತುದಾರರಾದ ಚರಣ್ ಅವರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಸಚಿನ್ ಹೆಬ್ಬಾರ್.
1: ಎಲ್ಲ ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ನಾನು ಸಚಿನ್ ಹೆಬ್ಬಾರ್, ಸಹಾಯಕ ಪ್ರಾಧ್ಯಾಪಕ ವಾಣಿಜ್ಯ ವಿಭಾಗ ಎಸ್ಡಿಎಂ ಕಾಲೇಜ್ ಉಜಿರೆ. ಇಂದು ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈಜುಕೊಳದ ಕುರಿತು ನಿಮ್ಮೊಂದಿಗೆ ಪರಿಚಯಾತ್ಮಕ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ. ಈ ಈಜುಕೊಳದ ಬಗ್ಗೆ ಮಾಹಿತಿಯನ್ನು ನೀಡಲು ನಮ್ಮೊಂದಿಗೆ ಈಜು ತರಬೇತುದಾರರಾದ ಚರಣ್ ನಮ್ಮೊಂದಿಗಿದ್ದಾರೆ. ಸೊ ಅವರಿಗೆ ಇಂದು ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಈಜುಕೊಳದ ಬಗ್ಗೆ ಹಾಗೆ ದಿನನಿತ್ಯದಲ್ಲಿ ನಾವು ಈಜುವುದರಿಂದ ಏನೆಲ್ಲ ಲಾಭಗಳಿದೆ, ಅದರಿಂದ ಏನೆಲ್ಲ ನಮ್ಮ ಮನಸ್ಸಿಗೆ ಹಾಗೆ ದೇಹಕ್ಕೆ ಉಪಯೋಗಕರ ಏನೆಲ್ಲ ಇದೆ ಅಂತ ಹೇಳುವಂತದನ್ನ ಸ್ವಲ್ಪ ವಿವರಿಸಿ ಕೊಡಬೇಕಾಗಿ ಕೇಳ್ತೇನೆ.
2: ಈಜುವುದಂದ್ರೆ ನಮ್ಮ ಭಾರತ ದೇಶದಲ್ಲಿ ಆಗ್ಲಿ ಇಡೀ ಪ್ರಪಂಚದಲ್ಲಿ ನಮ್ಮ ಪುರಾತನ ಕಾಲದಿಂದಲೂ ನಾವು ಅದನ್ನ ಅಳವಡಿಸಿಕೊಂಡು ಬಂದಂತಹ ಒಂದು ಕ್ರೀಡೆ ಅಂತ ಹೇಳ್ಬೋದು. ಕ್ರೀಡೆ ಅಂತ ಇತ್ತೀಚೆಗಾದದ್ದು, ಆದ್ರೆ ಅದು ಕಲೆ ಅದು. ಹಾಗೆ ಅದೇ ಈಜು ಈಗ ಏನಾಗಿದೆ ಅಂದ್ರೆ ಹೊಸದಾಗಿ ನಮ್ಮಲ್ಲಿ ಬೇರೆ ರೂಪವನ್ನು ತಾಳ್ಕೊಂಡಿದೆ. ಆದ್ರಿಂದ ಈ ಪುರಾತನದಲ್ಲಿ ಏನ್ ಮಾಡ್ತಿದ್ರು, ರಾಜರ ಕಾಲದಲ್ಲೆಲ್ಲ ತುಂಬಾ ಒಂದು ಪ್ರತಿ ಒಂದು ಅರಮನೆಯಲ್ಲಿ ಸಹ ಒಂದು ಈಜುಕೊಳ. ಈಜುಕೊಳ ಅಂದ್ರೆ ಈಗಿನ ತರದ ಈಜುಕೊಳ ಅಲ್ಲ, ಒಂದು ಆ ರಾಜರಿಗೆ ಅಥವಾ ಅಲ್ಲಿನ ಸೈನಿಕರಿಗೆ ಏನ್ ಬೇಕಿತ್ತು ವ್ಯಾಯಾಮಕ್ಕೋಸ್ಕರ ಆ ತರದೊಂದು ಈಜುಕೊಳವನ್ನ ಮಾಡಿದ್ರು. ಹಾಗೆ ಈಗ ಏನಾಗಿದೆ, ಹೊಸದಾಗಿ ಈ ಯುಗದಲ್ಲಿ ಈಜು ಬಹಳ ಮುಖ್ಯ ನಮಗೆ. ಯಾಕೆಂದ್ರೆ ಈಗಿನ ಜನರೇಷನ್ ಅಲ್ಲಿ ನಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಎಲ್ಲರೂ ಜಾಬ್ ಮಾಡೋರು, ಎಲ್ಲರೂ ಯಾರಿಗೂ ಟೈಮ್ ಇರಲ್ಲ, ಮನೆಯಲ್ಲಿ ಕೂತು ಮಾತಾಡುವಷ್ಟು ಟೈಮ್ ಇರುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಮಗೆ ಈ ಈಜು ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಕೆಲವರಿಗೆ ನಡಿಲಿಕ್ಕೆ ಆಗುದಿಲ್ಲ ಅಥವಾ ಓಡ್ಲಿಕ್ಕೆ ಅಂದ್ರೆ ಓಟದ ಆ ವ್ಯಾಯಾಮ ಆಗುದಿಲ್ಲ, ಅಂತವರಿಗೆಲ್ಲ ಈಜು ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯದಲ್ಲಿ. ಹಾಗೆ ಈಜುದರಿಂದ ನಾನು ಹೇಳೋದೀಗ ಮೇನ್ ಆಗಿ ನಮಗೆ ಹೃದಯದ ಸಂಬಂಧ, ಹೃದಯಕ್ಕೆ ಏನು ವ್ಯಾಯಾಮ ಬೇಕು. ಯಾಕಂದ್ರೆ ನಾವು ಹೊರಗಡೆ ಎಲ್ಲಾ ಕೈ ಕಾಲು ಬೇರೆ ಎಲ್ಲಾ ಅಂಗಗಳಿಗೆ ಯಾವುದೇ ತರದ ವ್ಯಾಯಾಮ ಕೊಡಬಹುದು, ಆದ್ರೆ ಒಳಗಿನ ನಮ್ಮ ದೇಹದಲ್ಲಿ ಹೃದಯಕ್ಕೆ ಮೇನ್ ಆಗಿ ಬೇಕೇ ಬೇಕಾದಂತ ಒಂದು ವ್ಯಾಯಾಮ ಅಂತ ನನ್ನ ಅಭಿಪ್ರಾಯ.
1: ಈಗ ಈಜುವುದರಿಂದ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಇರ್ಬೋದು, ಇಲ್ಲ ನಮ್ಮ ದೇಹಕ್ಕೆ ಆಗುವಂತ ಎಕ್ಸಸೈಸ್ ಗಳಿರ್ಬೋದು, ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಿಸಲಿಕ್ಕೆ ಅಂತೇಳಿ ತಗೊಂಡ್ರು ಕೂಡ ಯಾವ ರೀತಿ ಒಂದು ಕಾಂಟ್ರಿಬ್ಯೂಷನ್ಸ್ ಬರ್ತದೆ ಈಜುದ್ರಿಂದ?
2: ಈಗ ನೋಡಿ, ನಾನು ಆಗಲೇ ಹೇಳಿದಾಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಅಂತ. ಅದೇ ರೀತಿ ಈಗ ನಾವು ನೀವೊಂದು ಬೆಳಿಗ್ಗೆ ಅಥವಾ ಸಂಜೆ ಅಂದ್ರೆ ನೀವು ಮಧ್ಯಾಹ್ನದ ಟೈಮಲ್ಲಿ ಈಜುವುದು ಅಷ್ಟು ಒಂದು ಒಳ್ಳೆಯ ಸಮಯ ಅಲ್ಲ ಅಂತ ನಮ್ಮ ಈಜು ಸಂಶೋಧನೆ ಪ್ರಕಾರ ಬಂದಿರುತ್ತದೆ. ಅದೇ ತರ ಈಗ ಬೆಳಿಗ್ಗೆ ಸಮಯ ಒಂದು 6-10 ಗಂಟೆ ಅಥವಾ ಸಂಜೆ ಒಂದು 4-7-8 ಗಂಟೆ ಈ ಸಮಯ ಬಹಳ ಮುಖ್ಯ ಅಂತ ಅನಿಸ್ತದೆ. ಇದರಲ್ಲಿ ಏನಂದ್ರೆ ನಿಮಗೆ ಬೆಳಿಗ್ಗೆ ಹೊತ್ತು ನೀವೀಗ ಯಾವುದೋ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇರ್ತೀರಾ, ಅಂದ್ರೆ ಯಾವುದೋ ಒಂದು ವರ್ಕ್ ಅಲ್ಲಿ ಇರ್ತೀರಾ ಅಥವಾ ಬಿಸ್ನೆಸ್ ಮಾಡ್ತೀರಾ ಅಥವಾ ಸ್ವಂತ ಉದ್ಯೋಗದಲ್ಲಿ ಇರ್ತೀರಾ, ಇವಾಗ ನಿಮಗೆ ಏನಾಗ್ತದೆ ಅಂದ್ರೆ ನಿಮಗೆ ಟೈಮ್ ಇರುವುದಿಲ್ಲ, ಒಂದು ಅಟ್ ಲೀಸ್ಟ್ ಒಂದು ಊಟಕ್ಕೂ ಟೈಮ್ ಇರುವುದಿಲ್ಲ. ಅಂತ ಸಮಯದಲ್ಲಿ ನೀವು ಅಟ್ ಲೀಸ್ಟ್ ಒಂದು 1/2 ಗಂಟೆ ನೀವೊಂದು ಈಜುದು ಅಥವಾ ಈಗ ನಿಮಗೆ ಈಜು ಗೊತ್ತಿಲ್ಲ ಅಂತಿದ್ದಾಗ ನೀರಲ್ಲಿ ಆಟಾಡಿದ್ರು ಸಾಕಾಗ್ತದೆ. ಯಾಕಂದ್ರೆ ನೀರಿಗೆ ಇಳಿದ್ರೇನೆ ಅದು ವ್ಯಾಯಾಮ, ನೀರಲ್ಲಿ ಈಜಲೇಬೇಕು ಅಂತ ಹೇಳುವಂತದಲ್ಲ, ನೀರಿಗೆ ಇಳಿದ್ರೇನೆ ಅದು ವ್ಯಾಯಾಮ. ಅದೇ ತರ ಒಂದು 30 ನಿಮಿಷ ನೀವು ಈಜುವುದರಿಂದ ನಿಮ್ಮ ದೇಹದಲ್ಲಿ ತುಂಬಾ ಬದಲಾವಣೆ. ಯಾಕಂದ್ರೆ ನೆಮ್ಮದಿ ಮೊದಲದಾಗಿ, ಈಗ ಮನುಷ್ಯರಿಗೆ ಏನ್ ಬೇಕು ಅಂದ್ರೆ ನೆಮ್ಮದಿ ಬೇಕು. ಯಾಕಂದ್ರೆ ಸ್ಟ್ರೆಸ್ ಇರ್ತದೆ, ತುಂಬಾ ಕಠಿಣ ಕೆಲಸದಲ್ಲಿ ಇರ್ತಾರೆ, ಪ್ರತಿಯೊಂದು ಕೆಲಸವು ಅವರಿಗೆ ಸಮಯ ಸಾಕಾಗುವುದಿಲ್ಲ, ಕೆಲಸಕ್ಕೆ ಸಮಯ ಸಾಕಾಗುವುದಿಲ್ಲ. ಅಂತದ್ರಲ್ಲಿ ಈ ಈಜುವುದರಿಂದ ನಿಮ್ಮ ಬಾಡಿ ಏನಾಗ್ತದೆ ಅಂದ್ರೆ ದೇಹದ ಎಲ್ಲಾ ಅಂಗಾಂಗಗಳು ಫ್ಲೆಕ್ಸಿಬಲ್ ಆಗ್ತದೆ. ಅಂದ್ರೆ ಈಗ ನಾವು ಡ್ಯಾನ್ಸ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಬೇರೆ ಎಕ್ಸಸೈಸ್ ಮಾಡಿದಾಗ ನಮ್ಮಲ್ಲಿರುವ ಅಂಗಾಂಗಗಳು ಏನಾಗ್ತದೆ ಒಂದು ಫ್ಲೆಕ್ಸಿಬಲ್ ರೀತಿಗೆ ಬರ್ತದೆ. ಅದೇ ತರ ಇದು ಯಾವುದೇ ನಿಮಗೆ ನೋವು ಇಲ್ಲದಂತ ಫ್ಲೆಕ್ಸಿಬಿಲಿಟಿ ಅನ್ನು ಕೊಡ್ತದೆ.
1: ಇನ್ನೊಂದು ಪ್ರಶ್ನೆ, ಕೆಲವರು ದಿನನಿತ್ಯ 1 ಗಂಟೆ ಓಡುವವರು ಇದ್ದಾರೆ, ಇಲ್ಲ 1.25 ಗಂಟೆ ಹಾರ್ಡ್ ಕೋರ್ ಆಗಿ ಆಟಾಡುವವರು ಇರ್ತಾರೆ, ಅವರಿಗೆಲ್ಲವೂ ಕೂಡ ಈ ಸ್ವಿಮ್ಮಿಂಗ್ ಹೇಳುವಂತದ್ದು ಬೇಕಾಗ್ತದ?
2: ಈಗ ಒಂದು ಹೇಳುದೇನಂದ್ರೆ, ಈಗ ನೀವು ಬೇರೆ ಈಗ ಈಜುವುದಲ್ಲದೆ ಬೇರೆ ಯಾವುದೇ ವ್ಯಾಯಾಮ ಮಾಡಿದರೂ ಕೂಡ ಅದರಲ್ಲಿ ನಿಮಗೆ ಏನಂದ್ರೆ ನೋವು ಅಂತ ಇರ್ತದೆ. ಈಗ ನೀವು ಓಡುವುದರಿಂದ ನಿಮಗೆ ಕಾಲು ನೋವು ಇರಬಹುದು ಅಥವಾ ಗಂಟು ನೋವುಗಳು ಇರಬಹುದು, ಮೊಣಕಾಲಿನ ನೋವುಗಳು ಇರಬಹುದು, ಅಂದ್ರೆ ಎಲ್ಲರಿಗೆ ಬರ್ತದೆ ಅಂತಲ್ಲ ಕೆಲವರಿಗೆ ಬರ್ತದೆ. ಅದನ್ನ ನಾವು ಇನ್ನೂ ತುಂಬಾ ಮೃದುವಾಗಿ ಹ್ಯಾಂಡಲ್ ಮಾಡೋದಂದ್ರೆ ಸ್ವಿಮ್ಮಿಂಗ್ ಅಂದ್ರೆ ಈಜುದು. ನೀವು ಈಜುವುದರಿಂದ ನಿಮ್ಮ ಎಲ್ಲಾ ಬಾಡಿಯ ಎ ಟು ಝಡ್ ಪಾರ್ಟ್ಗಳು ಕೂಡ ನಿಮಗೆ ಪ್ರತಿ ಒಂದು ಮೊಣಕಾಲಿನಿಂದ ಹಿಡಿದು ಕಾಲು ಹಾಗೆ ನಿಮ್ಮ ಬೆನ್ನು ನೋವಿಗೆ ಮತ್ತೆ ಈ ಕೈಯ ಗಂಟುಗಳು ಇದೆಲ್ಲ ಏನಾಗುತ್ತೆ ಅಂದ್ರೆ ಒಂಥರ ಕೀಲುಗಳು ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ತದೆ. ಅಂದ್ರೆ ಅಲ್ಲಿ ಸ್ಟ್ರೆಂಥನಿಂಗ್ ಅಂತ ಹೇಳ್ತಾರೆ ನಾವು. ಸ್ಟ್ರೆಂಥನಿಂಗ್ ಆದಾಗ ಆ ಯಾವುದೇ ಪಾರ್ಟ್ಗಳಿಗೆ ನೋವು ಬರುವುದಿಲ್ಲ, ಆ ನೋವನ್ನ ನಿವಾರಣೆ ಆಗ್ತದೆ. ನೀವು ಓಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಒಂದೇ ಮೂವ್ಮೆಂಟ್ ಚಲನೆ ಆಗೋದು, ಅಲ್ಲಿ ನಿಮಗೆ ಒತ್ತಡ ಸಿಗುವುದಿಲ್ಲ. ಈ ಒತ್ತಡ ಸಿಗಬೇಕಂದ್ರೆ ಈಜುವುದು ಬಹಳ ಮುಖ್ಯ. ಯಾಕಂದ್ರೆ ಅಲ್ಲಿ ನಿಮಗೆ ನೋಡಿ ಕೆಳಗಡೆ ನಾವು ಈಗ ಕಾಲು ಈಗ ಅದಕ್ಕೆ ನಾವು ಬೀಟಿಂಗ್ ಅಂತ ಹೇಳ್ತೀವಿ, ಕಾಲು ಬೀಟಿಂಗ್ ಮಾಡುವಾಗ ನೀವು ಸುಮ್ಮನೆ ಕಾಲು ಕೆಳಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅಲ್ಲಿ ಒಂದು ಒತ್ತಡ ಇರ್ತದೆ. ಹಾಗೆ ಮೇಲೆ ತೆಗೆಯುವಾಗಲೂ ಅಲ್ಲಿ ಒಂದು ಒತ್ತಡ ಸಿಗ್ತದೆ, ಆ ಒತ್ತಡಕ್ಕೆ ನಾವು ಸ್ಟ್ರೆಂಥನಿಂಗ್ ಅಂತ ಹೇಳ್ತೀವಿ. ಆ ಸ್ಟ್ರೆಂಥನಿಂಗ್ ಸಿಕ್ಕಿದಾಗ ನಮ್ಮ ಇರುವಂತ ಯಾವುದೇ ಅಂಗದ ಒಳಗಿನ ನೋವುಗಳು ಅದು ಕಡಿಮೆ ಆಗ್ತದೆ.
1: ಕೆಲವರ ಮನಸ್ಸಲ್ಲಿ ಇರ್ತದೆ ನನಗೀಗ ಪ್ರಾಯ ಆಯ್ತು, ನನ್ನಿಂದ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲ ನನ್ನಿಂದ ಈಜಲಿಕ್ಕೆ ಆಗುದಿಲ್ಲ. ಸೊ ಇಂಥವರಿಗೆಲ್ಲ ಈಜ್ಬೋದಾ ಇನ್ನು ಅಂತ ಹೇಳಿದ್ರೆ ಅವರ ಏಜಿನ ಮಟ್ಟ ನೋಡಿದಾಗ ಅವರಿಗೆ ಈಜ್ಬೋದಾ, ಇಲ್ಲ ಮುಂಚೆ ಈಜಿಕೊಂಡು ಬಂದವರಿಗೆ ಮಾತ್ರ ಈಜಲಿಕ್ಕೆ ಆಗುವಂತದ್ದ?
2: ಈಗ ನಮ್ಮಲ್ಲಿ ನಾವೀಗೊಂದು ನಮ್ಮ ರೂಲ್ಸ್ ಪ್ರಕಾರ ನಾವು 5 ವರ್ಷ ಮೇಲ್ಪಟ್ಟು ಅಂತ ಹಾಕಿರ್ತೀವಿ. ಯಾಕಂದ್ರೆ ಈಗ ಆಲ್ಮೋಸ್ಟ್ ನಾವು 2 ಇಯರ್ ಆಗುವ ತನಕದಿಂದಲೇ ಸ್ಟಾರ್ಟ್ ಮಾಡಬಹುದು, ಯಾಕಂದ್ರೆ ಬೇರೆ ಕಡೆ ಎಲ್ಲ 1.5 ಇಯರ್ ಗೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಒಂದು 5 ವರ್ಷದಿಂದ ಈ ವರ್ಷ ತನಕ ಅಂತಿಲ್ಲ, ಯಾರಿಗೆ ಬರುವಂತ ಚಾನ್ಸ್ ಇದೆ, ಯಾರಿಗೆ ನಡೆದುಕೊಂಡು ಬಂದು ಈಜುಕೊಂಡು ಹೋಗುವಂತ ಚಾನ್ಸ್ ಇದೆ ಅಂತವ್ರು ಯಾರು ಬೇಕಾದ್ರೂ ಬರಬಹುದು. ಇನ್ನೊಂದೇನಂದ್ರೆ ನೀವು ಹೇಳಿದಾಗ ಈಗ ಕಲಿಯುವಂತದ್ದು, ಕಲಿಯುವುದಕ್ಕೆ ಯಾವುದೇ ವಿಷಯವನ್ನ ಕಲಿಯುವುದಕ್ಕೆ ನಮ್ಮಲ್ಲಿ ಸ್ವತಃ ಮನಸ್ಸು ಬೇಕು ಹೊರತು ಆ ಏಜ್ ಅನ್ನ ನಾವು ಕೌಂಟ್ ಮಾಡೋದು ತಪ್ಪಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಈಗ ಸುಮಾರು ಒಂದು 65 ವರ್ಷ ಮೇಲ್ಪಟ್ಟು ಬಂದು ಕಲಿತು ಸ್ವಿಮ್ ಮಾಡೋರು ಇದ್ದಾರೆ. ಹಾಗೆ ಅಂತೇಳಿ 4 ವರ್ಷದ ಮಕ್ಕಳು ಯಾವ್ದಾದ್ರು ಒಂದು ಟೈಮ್ ಅಲ್ಲಿ ಬಂದು ಕಲಿತು ಸ್ವಿಮ್ ಮಾಡೋರು ಇದ್ದಾರೆ. ಇದಕ್ಕೆ ನನ್ನ ಪ್ರಕಾರ ಏಜು ಅಷ್ಟು ಮುಖ್ಯ ಅನ್ಸುದಿಲ್ಲ ಅಂತ.
1: ಹಾಗಾದ್ರೆ ಏಜಿನ ಇತಿಮಿತಿ ಇಲ್ಲ, ಯಾರು ಕೂಡ ಬಂದು ಈಜಬಹುದು.
2: ಸೊ ಯಾರು ಕೂಡ ಬರಬಹುದು
1: ಸರ್. ಈಗ ಇನ್ನೊಂದು ಕೆಲವರ ಯೋಚನೆ ಹೇಗೆ ಹೇಳಿದ್ರೆ, ನಾನು ಕೆರೆಯಲ್ಲಿ ಈಜ್ತೇನೆ ಬಟ್ ಅದೇ ಈಗ ಸ್ವಿಮ್ಮಿಂಗ್ ಪೂಲ್ ಅಂತೇಳಿಯೇ ಬಂದ್ರೆ ನಂಗೆ ಅಲ್ಲಿ ಈಜ್ಲಿಕ್ಕೆ ಗೊತ್ತಿಲ್ಲ, ನನಗೆ ಈಜು ಗೊತ್ತಿರುವಂತದ್ದು ಕೆರೆಯಲ್ಲಿ ಈಜಿ. ಹಾಗೀಗ ಕೆರೆಯಲ್ಲಿ ಈಜ್ಲಿಕ್ಕೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜ್ಲಿಕ್ಕೂ ನದಿಯಲ್ಲಿ ಈಜ್ಲಿಕ್ಕೂ ವ್ಯತ್ಯಾಸ ಇದೆಯಾ, ಇಲ್ಲ ಎಲ್ಲವೂ ಒಂದೇ?
2: ಹೌದು, ಈಗ ಕೆರೆಯಲ್ಲಿ ಈಜುದು, ನದಿಯಲ್ಲಿ ಈಜುದು ಮತ್ತು ನಮ್ಮ ಈಜುಕೊಳದಲ್ಲಿ ಈಜುದು, ಇದೇನಂದ್ರೆ ನೀರಿನ ಒತ್ತಡ ಬೇರೆ ಬೇರೆ ಆಗಿರ್ತದೆ. ಈಗ ನಮ್ಮಲ್ಲಿ ಈಜುಕೊಳದಲ್ಲಿ ಏನಾಗಿರ್ತದೆ ಅಂದ್ರೆ ಅದೊಂದು ಲ್ಯಾಂಡಿಂಗ್ ಆಗಿರೋ ನೀರು, ಅಂದ್ರೆ ಅದು ನಿಂತಿರುವ ನೀರು, ಅದಕ್ಕೆ ವೇವ್ ಇರುವುದಿಲ್ಲ ಮತ್ತೆ ಇನ್ನೊಂದು ಫ್ಲೋ ಇರುವುದಿಲ್ಲ. ಅದೇ ತರ ಕೆರೆಯೂ ಅದೇ ತರ ಇರ್ತದೆ, ಆದ್ರೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ಕೆರೆಯಲ್ಲಿ ಆಕಾರ ಇರುವುದಿಲ್ಲ, ಕೆರೆಗೆ ಇದೇ ತರ ಕೆರೆ ಅಂತ ಆಕಾರ ಅಂದ್ರೆ ನಾವು ಮನುಷ್ಯರು ಮಾಡಿರುವಂತ ಆಕಾರದಲ್ಲಿ ಇರ್ತದೆ ಮತ್ತೆ ಅದು ಫ್ಲೋ ಆಗಿರ್ತದೆ. ಯಾಕಂದ್ರೆ ನೀವು ಈ ನಮ್ಮ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಗ ಒಂದ್ ಸೈಡ್ ನೀರು ಹೋಗಿ ಅದು ರಿಟರ್ನ್ ನಮಗೆ ಬರ್ತದೆ ಎಂಡಿಗೋದ್ಮೇಲೆ, ಆದ್ರೆ ಕೆರೆಯಲ್ಲಿ ಏನಾಗುತ್ತೆ ನೀರು ಹೋದ ನೀರು ಅರ್ಧ ಅಂಶ ಮಾತ್ರ ನಮಗೆ ರಿಟರ್ನ್ ಬರ್ತದೆ ಹೊರತು ಎಲ್ಲಾನು ಬರುತ್ತೆ. ಆದ್ರೂ ಕೆರೆಗೂ ಈಜುಕೊಳಕ್ಕೂ ಒಂದು 75% ಆದ್ರೂ ಒಂದು ಸಮಾನತೆ ಇದೆ, ಇಲ್ಲ ಅಂತಲ್ಲ ಇದೆ. ಆದ್ರೆ ಹೊಳೆಗೂ ಈ ಈಜುಕೊಳಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ಹೊಳೆಯಲ್ಲಿ ಏನಂದ್ರೆ ನೀರಿಗೆ ಫ್ಲೋಯಿಂಗ್ ನೀರು, ಅದು ನಿತ್ತ ನೀರಲ್ಲ, ಅದು ಫ್ಲೋ ಆಗ್ತಾ ಇರ್ತದೆ. ಅದರಲ್ಲಿ ನಿಮಗೆ ಈಜುವುದಂದ್ರೆ ನಿಜವಾಗ್ಲೂ ಈಜುವುದಂದ್ರೆ ಅದು ಸುಲಭ ಹೊಳೆಯಲ್ಲಿ. ಯಾಕಂದ್ರೆ ಅಲ್ಲಿ ಹೊಳೆಯಲ್ಲಿ ನಿಮಗೆ ಫ್ಲೋ ಇರೋದ್ರಿಂದ ಅದನ್ನ ಕೆಲವು ಅದರ ಟೆಕ್ನಿಕ್ಸ್ ನಮಗೆ ಗೊತ್ತಿದ್ರೆ ಮಾತ್ರ ಹೊಳೆಯಲ್ಲಿ ಈಜಬಹುದು. ಈಜುಕೊಳದಲ್ಲಿ ಏನಂದ್ರೆ ನಮಗೆ ಗೊತ್ತಿರ್ತದೆ ಇಲ್ಲಿ ಇಷ್ಟೇ ಆಳ ಇರ್ತದೆ ಅಂತ ಗೊತ್ತಿರ್ತದೆ, ಇಷ್ಟೇ ಲೆಂತ್ ಇರ್ತದೆ ಅಂತ ಗೊತ್ತಿರ್ತದೆ. ಹಾಗಾಗಿ ನಾವು ಅದನ್ನ ಧೈರ್ಯದಲ್ಲಿ ಹೋಗಬಹುದು. ಈಜು ಹೊಳೆಯಲ್ಲಿ ಹೋಗುವಾಗ ಸ್ವಲ್ಪ ಆಳದ ಬಗ್ಗೆ ಅಥವಾ ಅದರ ಲೆಂತ್ ಬಗ್ಗೆ ಯಾವ ರೀತಿ ನೀರು ಫ್ಲೋ ಆಗ್ತದೆ ಅಂತ ಹೇಳುವಂತ ತಿಳ್ಕೊಂಡು ನಾವು ಆ ಕೆಲಸವನ್ನು ಮಾಡುದು ಒಳ್ಳೇದು.
1: ಸರ್, ಈಗ ದಿನನಿತ್ಯದಲ್ಲಿ ಈಜುವಂತದ್ದು ಒಳ್ಳೆಯದು ಅಂತ ಹೇಳಿ ಹೇಳ್ತೀರಾ?
2: ಯಾರಿಗೆ ಈಗ ನಿಮ್ಮ ಬೇರೆ ವ್ಯಾಯಾಮ ಅಥವಾ ಈಗ ನಮ್ಮಲ್ಲಿ ಈಗ ನಾನಾಗ ಹೇಳಿದಾಗೆ ಕಠಿಣ ಪರಿಶ್ರಮ ಅಂದ್ರೆ ಬಿಸ್ನೆಸ್ ಮ್ಯಾನ್ ಮತ್ತೆ ಯಾವ್ದಾದ್ರು ಕೊಂತ ಉದ್ಯೋಗ ಅಥವಾ ಬೇರೆ ಕಡೆ ಉದ್ಯೋಗ ಮಾಡುವವರು ಅವರಿಗೆ ಅಂದ್ರೆ ಟೈಮ್ ಇರುವುದಿಲ್ಲ. ಇಂಥವರು ಪ್ರತಿದಿನ ಅಲ್ಲದಿದ್ರು ವಾರಕ್ಕೆ ಕಡಿಮೆ ಆದ್ರೂ ಒಂದು 3-4 ಡೇಸ್ ಆದ್ರೂ ಒಂದು 30 ಮಿನಿಟ್ಸ್ ಆದ್ರೂ 30 ನಿಮಿಷ ಆದ್ರೂ ಅವರು ಈಜುವ ಕಲೆಯನ್ನು ಅಳವಡಿಸಿಕೊಂಡ್ರೆ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ.
1: ಕೆಲವೊಂದು ದೇಶಗಳಲ್ಲೆಲ್ಲ ನೋಡಿದ್ರೆ ಕೂಲಿಗೆ ಹೋಗುವ ಮಕ್ಕಳಿಂದಲೇ ಒಂದು ಈಜು ಕಲಿಸುವಂತದ್ದು, ಇಲ್ಲ ಶಾಲೆಗಳಲ್ಲಿ ಈಜು ಕೊಳ ಮತ್ತೆ ಈಜುವಿಕೆಯನ್ನ ಕಡ್ಡಾಯ ಮಾಡಿರ್ತಾರೆ. ಸೊ ಅದು ಆ ಸಿಸ್ಟಮ್ ಕೂಡ ಇಂಡಿಯಾದಲ್ಲಿ ಅಂದ್ರೆ ಭಾರತದಲ್ಲಿ ಸಣ್ಣ ಪ್ರಾಯದಿಂದಲೇ ಈಜುವನ್ನ ಹೇಳಿಕೊಡುವಂತದ್ದು ಉತ್ತಮವಾ?
2: ಈಗ ಭಾರತದಲ್ಲಿ ಕೂಡ ಆತರ ಸಿಸ್ಟಮ್ ಇದೆ. ಹಾಗಂತೇಳಿ ನಮ್ಮ ಸೌತ್ ಕೇಂದ್ರದಲ್ಲಿ ಕೆಲವು ರೆಸಿಡೆನ್ಶಿಯಲ್ ಶಾಲೆಗಳಲ್ಲಿ ಆತರದ ವಿಷಯಗಳು ಇದೆ. ಆದ್ರೆ ಏನಂದ್ರೆ ನಾವು ಹೇಳೋ ಪ್ರಕಾರ ಈಜುವುದು ಈಗ ಬೇರೆ ಎಲ್ಲ ಆಟಕ್ಕಿಂತ ಈಜುವುದು ಅದು ನಾವು ಯಾವಾಗ ಕಲಿಬೇಕಂದ್ರೆ ಚಿಕ್ಕ ವಯಸ್ಸು ಅಂದ್ರೆ ಈಗ ಒಂದು 2.5 ಇಯರ್ ಇಂದ ನಮ್ಮೊಂದು 15-20 ವರ್ಷದೊಳಗಡೆ ನಾವು ಆ ಕಲೆಯನ್ನ ನಮ್ಮಲ್ಲಿ ಕರಗತ ಮಾಡಿಕೊಳ್ಬೇಕು. ಯಾಕಂದ್ರೆ ನಮ್ಮ ಬಾಡಿ ಹೇಗೆ ಫ್ಲೆಕ್ಸಿಬಲ್ ಇದೆ, ಅದೀಗ ಆಲ್ರೆಡಿ ನಾವು ಬೆಳೆಯುವಂತ ಬಾಡಿ ಫ್ಲೆಕ್ಸಿಬಲ್ ಆಗಿ ಇರುತ್ತದೆ, ಅಂತ ಬಾಡಿಗೆ ಆಗ್ಲೇ ನಾವು ಆ ಕಲೆಯನ್ನ ಕಲಿಸಿದ್ರೆ ಅದು ನಮಗೆ ನಮ್ಮ ಜೀವಿತಾವಧಿ ಅಂದ್ರೆ ನಾವು ಎಷ್ಟು ವರ್ಷ ಬದುಕ್ತೀವಿ ಆ 8 ವರ್ಷ ತನಕ ಆ ಕಲೆ ನಮ್ಮ ಹತ್ರ ಪಕ್ಕ ನಮ್ಮಲ್ಲಿ ಅಳವಡಿಕೆ ಆಗಿರ್ತದೆ. ಯಾಕಂದ್ರೆ ತುಂಬಾ ಲೇಟ್ ಮಾಡೋದು ಅಂದ್ರೆ ಈಗ ನಾವು ಈ ಟೈಮಲ್ಲಿ ನಮಗೆ ಆಗುದಿಲ್ಲ ಅಂದ್ರೆ ಎಲ್ಲ ಕಡೆ ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಇರುವುದಿಲ್ಲ ಅಥವಾ ಕಲಿಸುವಂತ ಜಾಗಗಳಿರುವುದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಆದಷ್ಟು ಒಂದು 20 ವರ್ಷದ ಒಳಗಡೆ ಆದ್ರೂ ನಾವು ಅದನ್ನ ಕಲ್ತ್ರೆ ನಮಗೆ ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯ.
1: ಸರ್, ಈಗ ಸಣ್ಣ ಮಕ್ಕಳಿಗೆ ಈಜು ಅಂತೇಳಿ ಹೇಳಿದ ಕೂಡಲೇ ಈಗ ಅವರ ಒಂದು ಬೆಳವಣಿಗೆಯ ಟೈಮ್ ಅಂತ ಹೇಳಿ ಇರ್ತದೆ. ಈಗ ಜನಸಾಮಾನ್ಯರಲ್ಲಿ ಇದೆ, ಹುಡುಗ ಇಲ್ಲ ಹುಡುಗಿ ಎಷ್ಟೇ ಒಂದು ಎತ್ತರದಲ್ಲಿ ಕಡಿಮೆ ಇದ್ರೂ ಕೂಡ ಸ್ವಿಮ್ಮಿಂಗಿಗೆ ಹೋದ್ರೆ ಹೈಟ್ ಜಾಸ್ತಿ ಆಗ್ತದೆ, ಆಮೇಲೆ ದೇಹ ಕೂಡ ಫಿಟ್ನೆಸ್ ಆಗಿ ಬರ್ತದೆ ಅಂತ ಹೇಳಿದೆ. ಇದು ಎಷ್ಟು ಸತ್ಯ ಅಂತ ಹೇಳಿ?
2: ದೇಹ ಫಿಟ್ನೆಸ್ ಆಗೋದು ಸಹಜ, ದೇಹ ಫಿಟ್ನೆಸ್ ಆಗಿ ಆಗ್ತದೆ. ಯಾಕಂದ್ರೆ ಸ್ವಿಮ್ಮಿಂಗ್ ಮಾಡೋದ್ರಿಂದ ಈಗ ನಾವು ಇಷ್ಟೆಲ್ಲ ಹೇಳಿದ ಹಾಗೆ ದೇಹ ಫಿಟ್ನೆಸ್ ಆಗಿ ಆಗ್ತದೆ. ಆದ್ರೆ ಹೈಟ್ ವಿಷಯಕ್ಕೆ ಬಂದಾಗ ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ, ಒಂದು ನನ್ನಲ್ಲಿ ಬಂದಂತ ಕಲ್ತಂತ ಮಕ್ಕಳಲ್ಲಿ ಒಂದು 100ರಲ್ಲಿ ಒಂದು 80% ಮಕ್ಕಳು ನೀವು ಹೇಳಿದ ವಿಷಯದಲ್ಲಿ ಇದ್ದಾರೆ. ಅಂದ್ರೆ ಅವ್ರು ಸ್ವಿಮ್ಮಿಂಗ್ ಬಂದ, ಯಾಕಂದ್ರೆ ಅವರ ಪೇರೆಂಟ್ಸ್ಗಳು ಹೆತ್ತವರು ಬಂದು ನಮ್ಮ ಹತ್ರ ಹೇಳಿದಾಗ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ನಾವು ಅವ್ರನ್ನ ಒಂದು ಈಗ ಒಂದ್ಸತಿ ಕಲ್ತು ಈಗ ಒಂದು 5 ತಿಂಗಳು 10 ತಿಂಗಳು 1 ವರ್ಷ ಬಂದು ಕಲ್ತು ಹೋದ ಮೇಲೆ ಅವ್ರೊಂದು 2-3 ವರ್ಷ ನಮ್ಮಲ್ಲಿ ಬರುದಿಲ್ಲ. ಆಗ ನಾವು ಅದನ್ನ ನೆಕ್ಸ್ಟ್ ಬಂದಾಗ ನೋಡುವಾಗ ನಮಗೆ ಅನುಭವ ಆಗ್ತದೆ, ಅಂದ್ರೆ ಓ ಇವನು ಇಷ್ಟು ಉದ್ದ ಆಗಿದ್ದಾನೆ ಅಂತ. ಆಗ ಆ ಪೇರೆಂಟ್ಸ್ಗಳಲ್ಲಿ ಒಂದು ಮಾತು ಬಂದಿರ್ತದೆ, ಸರ್ ಇವನು ಸ್ವಿಮ್ಮಿಂಗ್ ಬಂದ ಮೇಲೆ ಇಷ್ಟು ಉದ್ದ ಆಗಿದ್ದು ಅಂತ ಹೇಳುವಂತ ಮಾತು ಬಂದಿದೆ. ಆದ್ರೆ ಎಷ್ಟು ಅದು ಸೈಂಟಿಫಿಕ್ ಆಗಿ ಎಷ್ಟು ಸರಿಯೇ ನನಗೆ ಅದ್ರ ಬಗ್ಗೆ ಅಷ್ಟು. ಯಾಕಂದ್ರೆ ನಾವು ಸೈಂಟಿಫಿಕ್ ಆಗಿ ನೋಡೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ವಿಮ್ಮಿಂಗ್ ಇಂದ ಉದ್ದ ಆಗ್ತಾರೆ ಅಂತ ಹೇಳುವಂಥದ್ದು ಮಾಮೂಲಿಯಾಗಿ ನಾವು ಹೇಳುವಂತದ್ದೇ. ಆದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ನಮ್ಮ ವಂಶದಲ್ಲಿ, ಅಂದ್ರೆ ನಮ್ಮ ಈಗ ಪೇರೆಂಟ್ಸ್ಗಳು ತಂದೆ ಅಥವಾ ತಾಯಿಯ ಫ್ಯಾಮಿಲಿಯಲ್ಲಿ ಆತರ ಹೆರಿಡಿಟಿ ಅಂದ್ರೆ ಉದ್ದ ಇದ್ದಾರೆ ಎಲ್ಲರೂ, ಆತರ ಕೆಲವರು ಉದ್ದ ಇದ್ದು ಅಥವಾ ಇಲ್ಲ ಶಾರ್ಟ್ ಆಗಿ ಇದ್ದಾರೆ ಆತರ ತಿಳುವಾಗ ಅದರಿಂದ ಸ್ವಲ್ಪ ಎಫೆಕ್ಟ್ ಬೀಳುವಂತ ಚಾನ್ಸ್ ಉಂಟು.
1: ಮಕ್ಕಳ ಜೀವನದಲ್ಲಿ ಸ್ಪೆಷಲಿ ಈಗ ಕಾಲೇಜ್ಗೆ ಹೋಗುವವರಾಗಿರ್ಬೋದು, ಈವನ್ ಈಗ ದೊಡ್ಡವರು ಅಂತೇಳಿ ಹೇಳಿದ್ರು ಕೂಡ ಏಕಾಗ್ರತೆ ಹೇಳುವಂತದ್ದು ತುಂಬಾ ಅಗತ್ಯ ನಿಜ ಜೀವನದಲ್ಲಿ. ಈಗ ಮಕ್ಕಳಿಗೆ ಓದುವ ಸಮಯದಲ್ಲಿ ಏಕಾಗ್ರತೆ ಹಾಗೂ ಈಗ ಓದಿ ಮುಗಿಸಿ ಕೆಲಸದಲ್ಲಿ ಇರುವವರಿಗೂ ಕೂಡ ಕೆಲವೊಮ್ಮೆ ಏಕಾಗ್ರತೆಯನ್ನ ಬೆಳೆಸಿಕೊಳ್ಳಲಿಕ್ಕೆ ಈಜುವುದರಿಂದ ಸಾಧ್ಯವಾ?
2: ಖಂಡಿತ ಆಗ್ತದೆ. ಯಾಕಂದ್ರೆ ನಿಮಗೆ ಈಜುವುದರಿಂದ ಇಲ್ಲಿ ನೋಡಿ, ನಿಮ್ಮ ಇಡೀ ದಿವಸ ಅಂದ್ರೆ ನೀವು ಶಾಲೆಯಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ತನಕ ಶಾಲೆಯಲ್ಲಿ ಆಟ ಅದು ಊಟ ಓದುವುದು ಮತ್ತೆ ಬರೆಯುವುದು ಅದೆಲ್ಲ ಸ್ಟ್ರೆಸ್ ಇರ್ತದಲ್ಲ, ಇದರಿಂದ ಏನಾಗ್ತದೆ ಮಕ್ಕಳಲ್ಲಿ ಒಂದ್ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಸ್ಟ್ರೆಸ್ ಆಗಿರ್ತದೆ. ಅಂದ್ರೆ ಕಠಿಣ ಮನಸ್ಸಿನಲ್ಲಿ ಇರ್ತಾರೆ ಅವರು. ಅವರಿಗೆ ಮನೆಗೆ ಬಂದ ತಕ್ಷಣ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ ಅಥವಾ ನಿದ್ದೆ ಬರುವುದಿಲ್ಲ, ಯಾಕಂದ್ರೆ ಟೆನ್ಷನ್ ಅಲ್ಲಿ ಇರ್ತಾರೆ. ಮತ್ತೆ ಕೆಲವು ಮಕ್ಕಳು ಏನಂದ್ರೆ ಟೆನ್ಷನ್ ಅಲ್ಲಿ ಊಟ ಮಾಡುವುದಿಲ್ಲ. ಇಂಥ ಮಕ್ಕಳಿಗೆ ದಿವಸಕ್ಕೆ ಒಂದು 1/2 ಗಂಟೆ ಅಂದ್ರೆ 1/2 ಗಂಟೆ ಆದ್ರೂ ನಾವು ಈಜುದನ್ನ ಹೇಳಿಕೊಟ್ಟಾಗ ಅವರು ಅದರಿಂದ ತುಂಬಾ ಅವರ ಅಂದ್ರೆ ಮೇಯ್ನ್ ಆಗಿ ಏನಂದ್ರೆ ನಮ್ಮ ದೇಹದ ಸ್ನಾಯುಗಳು ಮಾಂಸಖಂಡಗಳು ರಿಲೀಫ್ ಆಗ್ತದೆ. ಅಂದ್ರೆ ಹಾರ್ಡ್ ಆಗಿರ್ತದೆ ಮನಸ್ಸು, ಕಠಿಣ ಆದಾಗ ನಮ್ಮ ದೇಹವು ಕೂಡ ಕಠಿಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಮನಸ್ಸು ಮತ್ತು ದೇಹ ಎರಡಕ್ಕೂ ಈ ಈಜುವುದರಿಂದ ಆದಷ್ಟು ಮೃದುವಾದಂತ ಮನಸ್ಸು ಬರ್ತದೆ, ಇನ್ನೊಂದು ಏಕಾಗ್ರತೆ ಬರ್ತದೆ. ಓದುವಾಗ ಆದಷ್ಟು ಬಾಡಿ ಫ್ರೀ ಇದ್ದಾಗ ಇನ್ನು ಸ್ವಲ್ಪ ಓದು ಅಂತ ಹೇಳುವಂತ ಒಂದು ಮನಸ್ಸು ಬರ್ತದೆ.
1: ಒಟ್ಟಾರೆ ಹೇಗೆ ಅಂತ ಹೇಳಿದ್ರೆ ಈಜುವಿಕೆಯಿಂದ ನಮ್ಮ ಏಕಾಗ್ರತೆ ಒಂದು ಹೆಚ್ಚುತ್ತದೆ, ಚಂಚಲತೆ ಅಂತ ಹೇಳುವಂತದ್ದು ತುಂಬಾ ಕಡಿಮೆ ಆಗ್ತದೆ ಈಜುವಿಕೆಯಿಂದ. ನಮ್ಮ ದೇಹದ ಮೇಲೆ ನಮ್ಮ ನಿಯಂತ್ರಣಗಳು ಹೆಚ್ಚಿದಾಗೆ ಸೊ ಏಕಾಗ್ರತೆ ಹೇಳುವಂತದ್ದು ಬೆಳೀತದೆ ಅಂತ ಹೇಳಿ ಹೇಳುವಂತದ್ದು.
2: ಮನಸ್ಸು ಮತ್ತು ದೇಹದ ಏಕಾಗ್ರತೆಗೆ ಈಜು ಬೇಕೇ ಬೇಕು.
1: ಸರಿ, ಈಗ ಶ್ವಾಸಕೋಶದ ಮೇಲೆ ಈಜು ಅಂತೇಳಿ ಹೇಳಿದ್ರೆ, ಈಗ ನಾವು ಕೆರೆಯಲ್ಲಿ ಈಜುದು ಅಂತೇಳಿ ಹೇಳಿದ್ರೆ ಸಾಧಾರಣ ಅದರಲ್ಲಿ ಶ್ವಾಸದ ಅಷ್ಟು ಉಪಯೋಗ ಬೀಳ್ತದೆ ಇಲ್ವೋ ಗೊತ್ತಿಲ್ಲ, ಆದ್ರೆ ಸ್ವಿಮ್ಮಿಂಗ್ ಪೂಲ್ ಅಂತೇಳಿ ಬಂದಾಗ ಇಲ್ಲ ಈಜು ಕೊಳ ಅಂತೇಳಿ ಬಂದಾಗ ಶ್ವಾಸದ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದು ಇಲ್ಲ ಶ್ವಾಸದಿಂದ ನಾವು ಆ ಈಜುವಿಕೆಯಲ್ಲಿ ಶ್ವಾಸವನ್ನ ಉಪಯೋಗಿಸಿಕೊಂಡು ನಾವು ಈಜುವನ್ನ ಕಲಿತೇವೆ. ಸೊ ಈಗ ಶ್ವಾಸ ಅಂತೇಳಿ ಹೇಳ್ಬೇಕಾದ್ರೆ ನಮ್ಮ ಮೇನ್ ಬಾಡಿ ಅಂತೇಳಿ ಬಂದಾಗ ಲಂಗ್ಸ್ ಇರ್ಬೋದು ಇನ್ನಿತರ ಅಂಗಗಳಿಗೆ ಅದು ಹೇಗೆ ಉಪಯೋಗ ಆಗ್ತದೆ, ಅಂದ್ರೆ ಸ್ಟ್ರೆಂಥನಿಂಗ್ ಆಗ್ಲಿಕ್ಕೆ ಉಪಯೋಗ ಆಗ್ತದ?
2: ಈಗ ಕೆರೆ ಆಗ್ಲಿ ಬಾವಿ ಆಗ್ಲಿ ಅಥವಾ ಸ್ವಿಮ್ಮಿಂಗ್ ಪೂಲ್ ಆಗ್ಲಿ ಅಥವಾ ಹೊಳೆ ಆಗ್ಲಿ ಈಜುದು ಸಾಮಾನ್ಯವಾಗಿ 90% ಒಂದೇ ತರ. ಆದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಈಗಿನ ಹೊಸ ಜನರೇಷನ್ ಅಲ್ಲಿ ಏನಂದ್ರೆ ಯಾವುದೇ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಈಜು ಗೊತ್ತಿಲ್ಲದವರು ನಾವು ಕಲಿಸುವಾಗ ಅದು ಹೇಗೆ ಟೆಕ್ನಿಕಲ್ ಆಗಿ ಹೇಗೆ ಇರುತ್ತದೆ ನಾವು ಅದನ್ನೇ ಕಲಿಸಬೇಕಾಗ್ತದೆ. ಅದರಿಂದ ಈಗ ನೀವು ಹೊಳೆಯಲ್ಲಿ ಈಜುವುದು ಕೂಡ ಅದೇ ಟೆಕ್ನಿಕ್ ಆಗಿರ್ತದೆ, ಆದ್ರೆ ಸ್ವಲ್ಪ ಚೇಂಜ್ ಇರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಶ್ವಾಸಕೋಶಕ್ಕೆ ಈಜುವುದು ಬಹಳ ಮುಖ್ಯ. ಒಂದು ಹೃದಯಕ್ಕೆ, ಇನ್ನೊಂದು ಶ್ವಾಸಕೋಶ. ಈಗ ಚಿಕ್ಕ ಮಕ್ಕಳಲ್ಲಿ ಶ್ವಾಸಕೋಶದ ಬೆಳವಣಿಗೆ ಇರ್ತದೆ. ಈಗ ದೊಡ್ಡವರು ಒಂದು 25-30 ಅಬೋವ್ ಎಲ್ಲ ಇದ್ದವರಿಗೆ ಶ್ವಾಸಕೋಶದ ಬೆಳವಣಿಗೆ ಆಗಿ ನಿಂತಿರ್ತದೆ. ಈ ಚಿಕ್ಕ ಮಕ್ಕಳಲ್ಲಿ ಏನಾಗ್ತದೆ ಬೆಳವಣಿಗೆ ಆಗ್ತಾ ಇರ್ತದೆ. ಆ ಬೆಳವಣಿಗೆ ಆದಾಗ ನಿಮ್ಮಲ್ಲಿ ಈ ಈಜುವನ್ನ ನೀವು ಅಳವಡಿಸಿಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಬೆಳವಣಿಗೆ ಟೈಮಲ್ಲಿ ಆ ಶ್ವಾಸಕೋಶಕ್ಕೆ ನಾವು ವರ್ಕೌಟ್ ಅಂದ್ರೆ ಕೆಲಸ ಕೊಟ್ಟಾಗ ಅದು ಹಿಗ್ತದೆ. ಅಂದ್ರೆ ನಾರ್ಮಲ್ ಅದರ ಗಾತ್ರಕ್ಕಿಂತ ಅದು ಹಿಗ್ಗುವಿಕೆ ಜಾಸ್ತಿ ಇರ್ತದೆ. ಇದು ಏನಾಗ್ತದೆ ನಮ್ಮ ಉಸಿರಾಟದ ಕ್ರಿಯೆಗೆ ಬಹಳ ಮುಖ್ಯ. ಆರಾಮದಲ್ಲಿ ಉಸಿರಾಡುವಂತ ಒಂದು, ಈಗ ಕೆಲವರಿಗೆ ಉಸಿರಾಡುವಾಗ ತೊಂದರೆ ಇರ್ತದೆ ಅಂದ್ರೆ ಸುಸ್ತಾದಾಗ ಆಗುದು ಆ ತರದಲ್ಲ ಕೆಲವು ತೊಂದರೆ ಇರ್ತದಲ್ಲ ಅಂತವರಿಗೆಲ್ಲ ಇದು ಬಹಳ ಮುಖ್ಯ.
1: ಸರಿ, ಈಗ ಈಜುವಿಕೆಯಲ್ಲಿ ಎಷ್ಟು ವಿಭಿನ್ನವಾಗಿ ಈಜಬಹುದು?
2: ಈಜುವಿಕೆಯಲ್ಲಿ ಮುಖ್ಯವಾಗಿ ನಾಲ್ಕು ತರದಂತಹ ಆಯಾಮಗಳಿದೆ. ಅಂದ್ರೆ ನಾವು ಈಗ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಒಂದು ಫ್ರೀ ಸ್ಟೈಲ್ ಅಂತ. ಅಂದ್ರೆ ಈಗ ನಾರ್ಮಲ್ ಆಗಿ ಈಗ ಕೆರೆಯಲ್ಲೆಲ್ಲ ಹೋಗ್ತಾರಲ್ಲ ಅದೇ ತರದ್ದು, ಅದ್ರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ, ಅದನ್ನ ಫ್ರೀ ಸ್ಟೈಲ್ ಅಂತ ಹೇಳ್ತಾರೆ. ಇನ್ನೊಂದು ಬ್ರಷ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಬ್ರಷ್ ಸ್ಟ್ರೋಕ್ ಅಂದ್ರೆ ಈ ನಮ್ಮ ಲೋಕಲ್ ಹೇಳ್ಬೇಕಾದ್ರೆ ನಾವು ಈ ಕಪ್ಪೆ ಹೋಗ್ತದಲ್ಲ ಆ ತರದ ಅಂತ ಒಂದು ಆಯಾಮಗಳು. ಆಮೇಲೆ ಬ್ಯಾಕ್ ಸ್ಟ್ರೋಕ್ ಅಂತ ಹಿಂಬದಿಗೆ ಹೋಗುದು, ಅದು ಕೂಡ ಫ್ರೀ ಸ್ಟೈಲ್ ಮತ್ತೆ ಬ್ಯಾಕ್ ಸ್ಟ್ರೋಕ್ ಒಂದೇ ತರದಾಗಿರ್ತದೆ, ಆದ್ರೆ ಅದರ ದೇಹದ
1: ಪೊಸಿಷನ್
2: ಬೇರೆ ಆಗಿರ್ತದೆ. ಮತ್ತೊಂದು ಬಟರ್ಫ್ಲೈ ಅಂತೇಳಿ, ಅದು ಕೂಡ ಅದು ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಅಂತ, ಅಂದ್ರೆ ಕೆಲವರ ಮನಸ್ಸಿನಲ್ಲಿ ಆ ಸ್ಟೈಲ್ ಕಷ್ಟ ಅಂತ ಹೇಳುವಂತ ಒಂದು ಆತರ ಸ್ಟೈಲ್. ಒಟ್ಟು ನಾಲ್ಕು ಹಂತದ ಸ್ಟೈಲ್ಗಳಿರ್ತವೆ.
1: ಸರಿ, ಈಗ ನಾಲ್ಕು ವಿಧದಲ್ಲಿ ಈಗ ಕಲಿಯುವವನು ಬೇಸಿಕ್ ಆಗಿ ಗೊತ್ತಿರಬೇಕಾದಂತ ಯಾವ್ದು ಎರಡು ವಿಧ?
2: ಈ ನಾಲ್ಕು ವಿಧಗಳಲ್ಲಿ ಯಾವ್ದಾದ್ರು ಎರಡು ವಿಧನ ನಾವು ಮುಖ್ಯವಾಗಿ ಅಳವಡಿಸಿಕೊಳ್ಬೇಕು. ಯಾಕಂದ್ರೆ ಒಂದೇ ವಿಧದಲ್ಲಿ ನಾವು ಈಜುವುದರಿಂದ ನಮಗೆ ಸುಸ್ತಾದಾಗ ಇನ್ನೊಂದು ವಿಧಕ್ಕೆ ಹೋದಾಗ ಅದರಿಂದ ನಮಗೆ ಸ್ವಲ್ಪ ಆಯಾಸ ಕಡಿಮೆ ಆಗ್ತದೆ. ಈಗ ನಾವು ಮುಖ್ಯವಾಗಿ ನಮಗೆ ಏನಂದ್ರೆ ಒಂದು ಫ್ರೀ ಸ್ಟೈಲ್ ಅಂದ್ರೆ ನಾರ್ಮಲ್ ಆಗಿ ಹೋಗುವಂತ ಆ ಸ್ಟೈಲ್ ಅನ್ನ ವಿಧವನ್ನ ಕಲಿಸ್ತೀವಿ. ಇನ್ನೊಂದು ಬ್ಯಾಕ್ ಸ್ಟೈಲ್ ಅಂತ ಕಲಿಸ್ತೀವಿ. ಯಾಕಂದ್ರೆ ನಮಗೆ ಬ್ಯಾಕ್ ಅಲ್ಲಿ ಬ್ಯಾಕ್ ಹೋದಾಗ ಏನಾಗ್ತದೆ, ನಿಮಗೆ ಎಷ್ಟೇ ಸುಸ್ತಾಗಿದ್ರು ಬ್ಯಾಕ್ ಒಂದ್ಸತಿ ತಿರುಗಿದಾಗ ನಿಮಗೆ ಆದಷ್ಟು ನಿಮ್ಮ ದೇಹಕ್ಕೆ ಆಯಾಸವನ್ನು ಕಡಿಮೆ ಮಾಡುತ್ತೆ. ಹಾಗೆ ಇನ್ನೊಂದು ಸ್ಟೈಲ್ ಅಂದ್ರೆ ಬ್ರಷ್ ಸ್ಟ್ರೋಕ್. ಇದಂದ್ರೆ ನಮಗೆ ಈಗ ಡೀಪ್ ಗೆ ನಾವು ಅಂದ್ರೆ ತುಂಬಾ ಆಳಕ್ಕೆಲ್ಲ ಹೋದಾಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೆಲವರಿಗೆ ಆಳ ಗೊತ್ತಿರುವುದಿಲ್ಲ ಅಂತ ಸಮಯದಲ್ಲಿ ಇಂಥ ಈ ಮೂರನೇ ಸ್ಟೈಲ್ ಅಂದ್ರೆ ಬ್ರಷ್ ಸ್ಟ್ರೋಕ್ ಅನ್ನ ಕಲಿಸಿದಾಗ ಅದು ಆರಾಮದಲ್ಲಿ ಮೇಲೆ ಬರಲಿಕ್ಕೆ ಸಹಾಯ ಮಾಡುತ್ತದೆ ಅಂತ ಹೇಳುವಂತ ಒಂದು ದೃಷ್ಟಿಯಿಂದ ನಾವೀಗ ಆಲ್ಮೋಸ್ಟ್ ನಾವು ಮೂರು ಸ್ಟೈಲ್ ಅನ್ನ ಕಲಿಸೇ ಕಲಿಸ್ತೀವಿ. ಮತ್ತೆ ನಾಲ್ಕನೇ ಸ್ಟೈಲ್ ಏನಂದ್ರೆ ಅದು ನಮಗೆ ಈಗ ಕಾಂಪಿಟೇಷನ್ ಲೆವೆನ್ಗೆ ಆದ್ರೆ ಅದು ಬೇಕಾಗಿರ್ತದೆ. ಈ ನಾರ್ಮಲ್ ಆಗಿ ಕಲಿಯೋರಿಗೆ ಅದು ಅಗತ್ಯ ಇರುವುದಿಲ್ಲ. ಈ ಮೂರು ಸ್ಟೈಲ್ ಅನ್ನ ಕಲಿತುಕೊಂಡ್ರೆ ಸಾಕಾಗ್ತದೆ.
1: ಸರಿ, ಈಗ ಮತ್ತೊಂದು ವಿಚಾರಕ್ಕೆ ಬರುವುದಾದ್ರೆ, ಕೆಲವರು ದೇಹದ ತೂಕ ನಮ್ದು ಅತಿಯಾಗಿದೆ, ಈಗ ನನಗೆ ಓಡ್ಲಿಕ್ಕೆ ಆಗುದಿಲ್ಲ, ಸೊ ಇಂತ ವಿಷಯ ನೋಡಿದಾಗ ಈಜುವುದರಿಂದ ದೇಹದ ತೂಕಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಆಗ್ತದ ಇಲ್ಲ ದೇಹದ ತೂಕವನ್ನ ಕಡಿಮೆ ಮಾಡ್ಲಿಕ್ಕೆ ಆಗ್ತದ?
2: ನಮ್ಮಲ್ಲಿ ನಾವು ದೇಹದ ತೂಕ ಮತ್ತೆ ನನಗೆ ಅವಾಗ್ಲೇ ಹೇಳಿದಾಗ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಈ ದೇಹದ ತೂಕಕ್ಕೆ, ದೇಹದ ತೂಕದಲ್ಲಿ ಎರಡು ತರದ ಬರ್ತದೆ, ಒಂದು ದೇಹದ ತೂಕ ಇನ್ನೊಂದು ಕೊಬ್ಬು ಅಂತ. ಈ ಕೊಬ್ಬು ನಿವಾರಣೆಗೆ ಅಂದ್ರೆ ನಾವು ಎಷ್ಟು ದಿನದಲ್ಲಿ ಎಷ್ಟು ಆಹಾರ ಸೇವಿಸ್ತೀವಿ ಅದರ ಪರ್ಸೆಂಟೇಜ್ ಕ್ಯಾಲರಿಯನ್ನು ನಾವು ಕಡಿಮೆ ಮಾಡಬೇಕು. ನಾವು ತಿನ್ನೋಕೆ ನಾವು ಎಷ್ಟು ತಿಂದು ಕ್ಯಾಲರಿನ ತಗೊಂಡಿರ್ತೀವಿ ಅದರಿಂದ ಕಡಿಮೆ ಕ್ಯಾಲರಿ ನಮ್ಮ ದೇಹಕ್ಕೆ ಹೋಗುವಾಗೆ ಮಾಡಬೇಕು. ಯಾಕಂದ್ರೆ ಎಕ್ಸ್ಟ್ರಾ ಕ್ಯಾಲರಿಗಳನ್ನು ನಾವು ಬರ್ನ್ ಮಾಡಬೇಕಾಗ್ತದೆ ಅಂದ್ರೆ ಕರಗಿಸಬೇಕಾಗ್ತದೆ. ಇದಕ್ಕೆ ಈ ಬೊಜ್ಜು ಕರಗುವಿಕೆ ಮತ್ತು ದೇಹ ತೂಕ ಇಳಿಸೋಕೆ ಬಹುಮುಖ್ಯವಾಗಿ ಈಜು ಬಹಳ ಮುಖ್ಯವಾಗ್ತದೆ. ಯಾಕಂದ್ರೆ ಓಟ ಮತ್ತೆ ಬೇರೆ ಯಾವುದೇ ವ್ಯಾಯಾಮಕ್ಕಿಂತ ನನ್ನ ಪ್ರಕಾರವಾಗಿ ನಾವು ಅದರಲ್ಲಿ ಆಹಾರದ ಮಿತಿ ಇದ್ದು ಈಜುವುದರಿಂದ ಆರಾಮವಾಗಿ ತೂಕವನ್ನು ಕಡಿಮೆ ಮಾಡಬಹುದು.
1: ಸರಿ, ಈಗ ಈಜುವಿಕೆಯಿಂದ ಏಕಾಗ್ರತೆ ಹೆಚ್ಚಾಗಿದೆ ಅಂತೇಳಿ ಹೇಳಿದ್ರಿ. ಈಗ ಈಜು ಕಲಿತಿರುವ ಟೈಮ್ ಅಲ್ಲಿ ಈಗ ನಮಗೆ ಹಸಿವೆ ಜಾಸ್ತಿ ಆಗಿದೆ, ಸೊ ನಮಗೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತೇಳಿ ಹೇಳ್ಬೇಕಾದ್ರೆ ಈಜುವಿಕೆಯಿಂದ ನಿಜವಾಗಿಯೂ ಹಸಿವೆ ಹೇಳುವಂತದ್ದು ಜಾಸ್ತಿ ಆಗ್ತದ?
2: ಹೌದು, ಖಂಡಿತ. ಯಾಕಂದ್ರೆ ಈಗ ಅಂದ್ರೆ ನಾವು ಈ ಹೆಚ್ಚಿನ ಹೆತ್ತವರಲ್ಲಿ ಅಥವಾ ನಮ್ಮಲ್ಲಿ ಬರುವಂತ ಈಜು ಕಲಿಬೇಕು ಅಂತ ಹೇಳುವವರು ಕೆಲವರು ಅವರಾಗಿ ಕ್ವಶನ್ ಕೇಳ್ತಾರೆ, ಸರ್ ನನಗೆ ಹಸಿವಿಲ್ಲ, ನನಗೆ ನಿದ್ದೆ ಬರುವುದಿಲ್ಲ ಅಂತ. ಇದಕ್ಕೆ ಬಹಳ ಮುಖ್ಯವಾಗಿ ಅದಕ್ಕೆ ನಾವು ಫಸ್ಟ್ ಗೆ ಏನ್ ಹೇಳೋದಂದ್ರೆ ನೀವು ನಾಳೆಯಿಂದಲೇ ಜಾಯಿನ್ ಆಗಿ ಅಂತ ಹೇಳುದು. ಯಾಕಂದ್ರೆ ಅವರಿಗೆ ಹಸಿವಿರುವುದಿಲ್ಲ. ಈಜುವುದರಿಂದ ಏನಾಗ್ತದೆ, ನಿಮಗೆ ನಿಮ್ಮ ಆಯಾಸ ಆಗುದು ನಿಮಗೆ ಗೊತ್ತಾಗುದಿಲ್ಲ. ನೀವು ಎಷ್ಟು ಈಜುತ್ತೀರಾ ನೀರಲ್ಲಿ ಆಟ ಆಡುವುದಾಗಿ, ನೀವು ಈಗ ಸಾಮಾನ್ಯವಾಗಿ ಈಗ ಹಳ್ಳಿಗಳಲ್ಲಿ ನೋಡಿ ನೀರಲ್ಲಿ ಮುಂಚೆ ಈಗ ಅವಾಗ ಆಟ ಆಡ್ತಾರ ಇಲ್ಲ ಗೊತ್ತಾಗುದಿಲ್ಲ. ಇದರ ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ಆಟ ಆಡುವಾಗ ನೀವು ಒಂದು ಗಂಟೆ ಎರಡು ಗಂಟೆ ಆಡ್ತೀರಾ, ಆಮೇಲೆ ಮೇಲೆ ಬಂದ ಮೇಲೆ ನಿಮಗೆ ಗೊತ್ತಾಗುದು ಹಸಿವಾಗ್ತದೆ ನಿದ್ದೆ ಬರ್ತದೆ ಅಂತ ಹೇಳುತ್ತದೆ, ಆಮೇಲೆ ಗೊತ್ತಾಗುದು. ಅದಕ್ಕೆ ಈಜುವುದರಿಂದ ಒಂದು ಹಸಿವಾಗುವುದು ಖಂಡಿತ, ಇನ್ನೊಂದು ನಿದ್ದೆ ಕೂಡ ಅಷ್ಟೇ. ಈಗ ನಮ್ಮಲ್ಲಿ ಈಗ ಮಾಮೂಲಿಯಾಗಿ ಬರುವವರೇ ಹೇಳ್ತಾರೆ, ಸರ್ ಈಗ ನಾನೊಂದು ಇಲ್ಲಿಗೆ ಬಂದ ಮೇಲೆ ನನಗೊಂದು ನಿದ್ದೆ ಒಂದು ಚಂದ ಬರ್ತದೆ, ಹಸಿವು ಕೂಡ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಇದು ಈಜು
1: ಆರೋಗ್ಯ ವೃದ್ಧಿಯು ಕೂಡ ಆಗಿದೆ.
2: ಆರೋಗ್ಯ ವೃದ್ಧಿ ಅಂತೂ ಆಗಿ ಆಗ್ತದೆ. ಈಗ ಹಸಿವು ಮತ್ತು ನಿದ್ದೆ ಬಂದಾಗ ನಮಗೆ ಆರೋಗ್ಯ ವೃದ್ಧಿ ಆಗಿ ಆಗ್ತದೆ, ನೆಮ್ಮದಿ ಇರ್ತದೆ. ಆ ನೆಮ್ಮದಿಗೋಸ್ಕರ ನೀವು ಎಲ್ಲರೂ ಹುಡುಕುದೇನಂದ್ರೆ ನೆಮ್ಮದಿ ಎಲ್ಲಿ ಸಿಗ್ತದೆ ಅಂತ. ಅದಕ್ಕೋಸ್ಕರ ಆದಷ್ಟು ಈಜುದು ಕಲೆಯನ್ನು ಅಳವಡಿಸಿಕೊಳ್ಳುವುದು ಬಹಳ ಉತ್ತಮ.
1: ಸರಿ, ಈಗ ಈಜುಕೊಳದಲ್ಲಿ ಈಜನ್ನ ಕಲಿತು ಈಗ ಒಂದು ಧೈರ್ಯದ ಮೇಲೆ ಕೆರೆಗೆ ಈಜಲಿಕ್ಕೆ ಹೋಗ್ತಾರೆ. ಸೊ ಈಗ ಅಲ್ಲಿ ಕೆಲವರು ಗೊತ್ತಿದ್ದವರು ಈಜು ಗೊತ್ತಿದ್ದವರು ಇರ್ತಾರೆ, ಗೊತ್ತಿಲ್ಲದವರು ಇರ್ತಾರೆ. ಕೆಲವರು ಈಜು ಗೊತ್ತಿಲ್ಲದೆ ಕೆಲವರು ಸ್ವಲ್ಪ ಆಳ ಇರುವ ಟೈಮ್ ಅಲ್ಲಿ ಹೋಗ್ಬೇಕಾದ್ರೆ ಕೈಕಾಲು ಬಿಡ್ತಾರೆ. ಈಗ ಅಂತವರನ್ನೆಲ್ಲ ಈಜು ಗೊತ್ತಿದ್ದವರನ್ನು ಹೇಗೆ ರಕ್ಷಿಸಬಹುದು?
2: ಇದು ಬಹಳ ಉತ್ತಮವಾದಂತಹ ಒಂದು ಪ್ರಶ್ನೆ. ಈಗ ಈಗಿನ ಜನಾಂಗ ಏನಾಗಿದೆ ಅಂದ್ರೆ, ಈಜುಕೊಳಕ್ಕೆ ಒಂದು ದಿವಸ ಹೋದ್ರು ನಾನು ಈಜುಕೊಳಕ್ಕೆ ಹೋಗಿದ್ದೀನಿ ಅಂತ ಹೇಳುವಂತ ಒಂದು ಮನೋಭಾವ, ಅಂದ್ರೆ ನಾನು ಸ್ವಿಮ್ಮಿಂಗ್ ಕಲ್ತಿದ್ದೀನಿ ಅಂತ ಮನಸ್ಥಿತಿ, ಅದನ್ನ ನಾವು ಬಿಡಬೇಕಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಈಜು ಕಲಿಬೇಕಂದ್ರೆ ನೀವೊಬ್ಬ ಪರ್ಫೆಕ್ಟ್ ಸ್ವಿಮ್ಮರ್ ಅಥವಾ ನೀವು ಹೊಳೆಯಲ್ಲಿ ಮಾಡಬಹುದು, ಎಲ್ಲಿ ನಿಮಗೆ ನೀರಿದೆ ಆ ನೀರಲ್ಲಿ ನಾನು ಸ್ವಿಮ್ ಮಾಡ್ತೀನಿ ಅಂತ ಹೇಳುವಂತ ಒಂದು ಧೈರ್ಯ ಬರಬೇಕು ಅಂತಿದ್ರೆ, ನಮ್ಮ ಪ್ರಕಾರವಾಗಿ ಕಡಿಮೆ ಆದ್ರೂ ಒಂದು ನೀವು 3-4 ತಿಂಗಳು ಆದ್ರೂ ಬರಬೇಕು
1: ಕಂಟಿನ್ಯೂಸ್
2: ಅಲ್ಲಿ. ಯಾಕಂದ್ರೆ ಅವಾಗ ನಿಮಗೆ ಆ ಮೂರು, ನಾನು ಆಗ ಹೇಳಿದ ಹಾಗೆ ಮೂರು ವಿಧದ ಈಜುವನ್ನ ಕಲಿಬಹುದು. ಅದರ ಒಟ್ಟಿಗೆ ನಾವು ನೀರಲ್ಲಿ ಈಗ ಡೀಪ್ ವಾಟರ್ ಅಲ್ಲಿ ಹೇಗೆ ಇರಬೇಕು, ಅಲ್ಲಿ ಏನಾದ್ರೂ ಸಮಸ್ಯೆ ಆದಾಗ ಏನ್ ಮಾಡಬೇಕು ಅಂತ ಹೇಳುವಂತ ನಾವು ಅದನ್ನು ಕಲಿಸಿರ್ತೀವಿ. ಅದೆಲ್ಲ ಕಲ್ತ ಮೇಲೆ ಈಗ ನಮ್ಮಲ್ಲಿ ನಾನು ಈಗ ಹೆಚ್ಚಿನವರಿಗೆ ಹೇಳುದುಂಟು, ನಿನಗೆ ಇನ್ನೂ ಏನ್ ತೊಂದರೆ ಇಲ್ಲ, ನೀನು ಎಲ್ಲಿ ಕೂಡ ಸ್ವಿಮ್ ಮಾಡಬಹುದು ಹೇಳ್ತೀನಿ. ಇನ್ನು ಕೆಲವರಿಗೆ ಹೇಳಲಿಕ್ಕೆ ಉಂಟು, ಯಾಕಂದ್ರೆ ದೂರದ ಊರಿಂದ ಬಂದಿರ್ತಾರೆ ನಮ್ಮಲ್ಲಿ ಈ ರಜೆ ಟೈಮಲ್ಲೆಲ್ಲ, ಅವಾಗ ನಾವು ಹೇಳ್ತೀವಿ ನೀನು ಇಲ್ಲಿ ಸ್ವಿಮ್ಮಿಂಗ್ ಬಂದಿದ್ದೀ ಅಂತೇಳಿ ಬೇರೆ ಕಡೆ ಹೋಗಿ ಯಾರಿಲ್ಲದಾಗ ಸ್ವಿಮ್ ಮಾಡಬಾರ್ದು, ಯಾಕಂದ್ರೆ ನಿನ್ನ ಸ್ವಿಮ್ಮಿಂಗ್ ಕಲ್ತ ಆಗ್ಲಿಲ್ಲ ಎಲ್ಲವೂ. ಯಾಕಂದ್ರೆ 15 ದಿವಸ 1 ತಿಂಗಳೆಲ್ಲ ಬಂದಿರ್ತಾರೆ, ಸುಮ್ಮನೆ ಕಾಲು ಕೈ ಮಾಡ್ಕೊಂಡು ಹೋಗಿರ್ತಾರೆ ಅಷ್ಟೇ ಬಿಟ್ರೆ ಅವರೆಲ್ಲವನ್ನು ಕಲ್ತಿರುವುದಿಲ್ಲ. ಅದಕ್ಕೋಸ್ಕರ ಇನ್ನು ರಕ್ಷಿಸುವ ವಿಷಯದಲ್ಲಿ ನಾವು ಆದಷ್ಟು ಸ್ವಿಮ್ ನಮಗೆ ಈಜು ಗೊತ್ತಿದ್ದವರು ಮಾತ್ರ ನಾವು ನೀರಲ್ಲಿ ಆಟ ಆಡಬೇಕು ಅಥವಾ ನೀರಿನ ಆಳಕ್ಕೆ ಹೋಗಬೇಕು ಅಂತ ಹೇಳೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ರಕ್ಷಿಸುವುದು ಮುಖ್ಯ ಅಲ್ಲ, ನಾವು ಅಲ್ಲಿಗೆ ಹೋಗದಿರುವುದೇ ನಾವು ಬಹಳ ಉತ್ತಮ ಅಂತ ಹೇಳುದು. ಯಾಕಂದ್ರೆ ಒಂದು 10 ಜನರ ಗುಂಪಲ್ಲಿ ಒಬ್ಬೋ ಇಬ್ಬ ಸ್ವಿಮ್ಮಿಂಗ್ ಗೊತ್ತಿದ್ರೆ ಅವನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವನು ಅಸಹಾಯಕತೆ ಮಾಡ್ಬೇಕಷ್ಟೇ. ಯಾಕಂದ್ರೆ 8 ಜನ ಕೂಡ ಗೊತ್ತಿಲ್ಲದವರಿದ್ದು ಆಳಕ್ಕೆ ಹೋದ್ರಂದಾಗ ಅವನು ಇಬ್ಬರು ಇದ್ದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಪ್ರಕಾರ ಏನಂದ್ರೆ ನಾವು ಅದನ್ನ ಆದಷ್ಟು ದೂರ ಇರುವುದೇ ಒಳ್ಳೇದು, ಗೊತ್ತಿದ್ದಷ್ಟು ನಮಗೆ ಎಷ್ಟು ಆಗುತ್ತೆ ಅಲ್ಲಿ ತನಕ ಮಾತ್ರ ಹೋಗಿ ಆ ಕಡೆ ಆಳಕ್ಕೆ ಹೋಗೋದಿದ್ರೆ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ.
1: ಸರ್, ಈಗ ಮುಳುಗ್ತಿರುವವನನ್ನ ಹೇಗೆ ದಡ ಸೇರಿಸಬಹುದು?
2: ಮುಳುಗುತ್ತಿರುವವನಂದ್ರೆ ಈಗ ನಮ್ಮಲ್ಲಿ ಏನಂದ್ರೆ ಈಗ ಒಂದು ನಮ್ಮ ಕಣ್ಣೆದುರಲ್ಲೇ ಅವ ಆ ರೀತಿ ಆಗ್ತಾ ಇದೆ ಅಂತಿದ್ದಾಗ 1-1.5 ನಿಮಿಷ ಅಷ್ಟು ತನಕ ನಮಗೆ ಅವಕಾಶ ಇದೆ. ಯಾಕಂದ್ರೆ ನಮ್ಮಲ್ಲಿ ನಾನು ಅದಕ್ಕೆ ನಮ್ಮಲ್ಲಿ ಹೇಳ್ತೀನಿ, ಪ್ರತಿ ಕಡೆಗೆ ನೀವು ಹೋದಾಗ ಫಾಲ್ಸಿಗೆ ಹೋದಾಗ ಅಥವಾ ಎಲ್ಲಾದ್ರೂ ನೀರಿಗೆ ಆಟ ಆಡ್ಲಿಕ್ಕೆ ಹೋದಾಗ ಹಗ್ಗ ಹಿಡ್ಕೊಳ್ಳಿ. ಅಂದ್ರೆ ಈ ಹಗ್ಗ ರೋಲ್ ಬರ್ತದಲ್ಲ ಅದನ್ನ ಒಂದು ಹಿಡ್ಕೊಳ್ಳಿ, ನಿಮ್ಗೆ ಎಷ್ಟು ದೂರ ಬೇಕು ಅಷ್ಟು ದೂರದೊಂದು ಹಗ್ಗ ಹಿಡ್ಕೊಳ್ಳಿ. ಇಲ್ಲ ಹಳೆಯದಾದಂತಹ ಟ್ಯೂಬ್ಗಳು ಬರ್ತದೆ, ಗಾಡಿಗಳು ಕಾರ್ ಇದ್ದು ಅಥವಾ ಇನ್ಯಾವುದು ವಾಹನದ ಟ್ಯೂಬ್ಗಳು ಇರ್ತವೆ, ಅದನ್ನೊಂದು 4 ಹಿಡ್ಕೊಳ್ಳಿ. ಅಥವಾ ನಮ್ಮಲ್ಲಿ ಏನು ಇಲ್ಲ ಈಗ ಕಾಡಲ್ಲಿ ಇದ್ರೆ ಮರದ ಕೋಲುಗಳು ಉದ್ದದ ಆ ತರದ ಯಾವ್ದಾದ್ರು ನಮ್ಗೆ ಅಟ್ಲೀಸ್ಟ್ ಸೇಫ್ಟಿಗೋಸ್ಕರ ಆ ತರದ ಹಿಡ್ಕೊಳ್ಳಿ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡಬಹುದು. ಈಗ ಒಬ್ಬ ಮುಳುಗ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾದ್ರೆ ನಾವು ಡೈರೆಕ್ಟ್ ಹೋಗಿ ಎಳೆಯೋ ಬದಲು ಆ ತರದ ನಮ್ಮಲ್ಲಿ ಈಗ ಟ್ಯೂಬ್ಗಳಿದ್ರೆ ನಾವು ಅಲ್ಲಿಗೆ ಹೋಗಿ ಅವನಿಗೆ ಟ್ಯೂಬ್ ಕೊಡಬಹುದು. ಅಥವಾ ನಮ್ಮ ಹತ್ರ ದೋಣಿ ಏನು ಕೋಲ್ ಇದ್ದಾಗ ಆ ಕೋಲಿನ ಸಹಾಯದಿಂದ ಅವನ ಕೈಗೆ ಕೊಟ್ಟು ನಾವು ಅದನ್ನು ಎಳಿಬಹುದು. ಅಥವಾ ಹಗ್ಗ ಇದ್ರೆ ಒಂದು ಹಗ್ಗದ ತುದಿ ನಾವು ಹಿಡ್ಕೊಂಡು ಇನ್ನೊಂದು ಹಗ್ಗದ ತುದಿನ ಅವನಿಗೆ ಬಿಸಾಕಿ ಅವನು ಹಿಡ್ಕೊಂಡು ಎಳಿಬಹುದು. ಅಕಸ್ಮಾತ್ ಅವನು ಹಿಡ್ಕೊಳ್ಳಲಿಲ್ಲ ಅಂದ್ರೂ ಕೂಡ ಅಲ್ಲಿ ಹೋಗಿ ಆ ಹಗ್ಗವನ್ನು ಅವನ ಕೈಗೆ ಕೊಡಬಹುದು. ಈಗ ಇದು 3 ಆಪ್ಷನ್ ಅಲ್ಲಿ ತುಂಬಾ ಬಹಳ ಮುಖ್ಯವಾಗಿದೆ, 3 ಆಪ್ಷನ್ ಕೂಡ. ಇದಲ್ಲದೆ ನಮ್ಮಲ್ಲಿ ಯಾವುದೂ ಇಲ್ಲ, ನಾವೇನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಹೋಗ್ತೀವಿ, ನಮಗೆ ಅದು ಏನು ಅಂತ ಗೊತ್ತಿರುವುದಿಲ್ಲ, ಅವ ಯಾವ ಸ್ಥಿತಿಯಲ್ಲಿದ್ದಾನೆ ಅಂತ ಗೊತ್ತಿರುವುದಿಲ್ಲ, ಡೈರೆಕ್ಟ್ ಹೋಗಿ ಎದುರುಗಡೆಯಿಂದ ಹಿಡ್ಕೊಬಿಡ್ತೀವಿ. ಅವಾಗ ಏನಾಗ್ತದೆ, ಅವನಿಗೆ ಏನೋ ಒಂದು ಸಿಗ್ಬೇಕು ಕೈಗೆ ಆಧಾರ. ಅವನೇನ್ ಮಾಡ್ತಾನೆ, ಅವನು ಇವನು ಯಾರು ಅಂತ ನೋಡುದಿಲ್ಲ, ಅವನಿಗೆ ಇವನೇ ಆಧಾರ, ಇವನ್ನ ತಳ್ಳಿ ಅವನ ಮೇಲೆ ಬಂದಿರ್ತಾನೆ. ಅಲ್ಲಿ ಸಮಸ್ಯೆ ಬರುದು, ಅಲ್ಲಿ ಏನಾಗ್ತದೆ ಇವನ್ ತಳ್ಳದಾಗ ಇವನಿಗೆ ಕೆಳಗೆ ಹೋದ ಮೇಲೆ ಇವನಿಗೆ ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಮೇಲೆ ಬಂದಿರ್ತಾನೆ, ಅವನಿಗೆ ಈಚೆ ಬರ್ಲಿಕ್ಕೆ ಅವನು ಟ್ರೈ ಮಾಡ್ತಿರ್ತಾನೆ, ಇವನಿಗೂ ಆಗುದಿಲ್ಲ ಅವನಿಗೆ ಆಗುದಿಲ್ಲ ಅಂತ ಪರಿಸ್ಥಿತಿ ಆಗ್ತದೆ. ಅದಕ್ಕೋಸ್ಕರ ಇಂತಹ ಈ 3 ನಾನು ಹೇಳಿದ ಸಲಕರಣೆಗಳನ್ನ ನಾವು ಇಟ್ಕೊಂಡ್ರೆ ಯಾವುದೇ ತೊಂದರೆ ಇಲ್ಲದೆ ನಾವು ಬರಬಹುದು ಅಂತ. ಮತ್ತೆ ನಮ್ಮಲ್ಲಿ ಮಿತಿ ಇರಬೇಕು, ಈಗ ಎಷ್ಟು ದೊಡ್ಡ ಆಳ ಇದೆ ಅಥವಾ ಎಷ್ಟು ಅಗಲ ಇದೆ ಅಂತ ಹೇಳ್ಕೊಂಡು ಅಲ್ಲಿ ತನಕ ಹೋಗಬಾರದು. ನಾವು ನಮಗೆ ಎಷ್ಟಾಗ್ತದೆ ಅಷ್ಟೇ ಹೋಗುದು ನನ್ನ ಪ್ರಕಾರ ಒಳ್ಳೇದು ಅಂತ ಅನಿಸ್ತದೆ.
1: ಸರ್, ಈಗ ಈಜುಕೊಳದಲ್ಲಿ ಕೂಡ ನೀರಿನ ಗ್ರಾವಿಟಿ ಅಂತ ಹೇಳುವಂತದನ್ನು ನಾವು ಹೇಳ್ತೇವೆ. ಈಗ 4 ಫೀಟ್ ಅಲ್ಲಿ ಇರುವ ನೀರಿನ ಒತ್ತಡಕ್ಕೂ, 7 ಫೀಟ್ ಅಲ್ಲಿ ಇರುವ ನೀರಿನ ಒತ್ತಡಕ್ಕೂ, 8 ಫೀಟ್ ಅಲ್ಲಿ ಇಲ್ಲ 10 ಫೀಟ್ ಅಲ್ಲಿ ಇರುವ ನೀರಿನ ಒತ್ತಡಕ್ಕೂ ವ್ಯತ್ಯಾಸ ಇದೆಯಾ?
2: ಹೌದು, ತುಂಬಾ ವ್ಯತ್ಯಾಸ ಇದೆ. ಈಗ 4 ಫೀಟ್ ಅಲ್ಲಿ ಏನಂದ್ರೆ ನೀರಿನ ತೂಕ ಅಂತ ಹೇಳ್ತೀವಲ್ಲ, ಆ ನೀರಿನ ತೂಕ ಕಡಿಮೆ ಇರ್ತದೆ. ಯಾಕಂದ್ರೆ 4 ಫೀಟ್ ಎಷ್ಟು ನೀರಿದೆ ಅಷ್ಟು ಮಾತ್ರ ತೂಕ ಇರುತ್ತದೆ. ಈಗ ನೀವು 4-6-8-10 ಹಾಗೆ ಹೋದಾಗ ಈಗ 6 ಏನಾಗ್ತದೆ ಅದಕ್ಕಿಂತ ಜಾಸ್ತಿ ಇರ್ತದೆ. ಯಾಕಂದ್ರೆ ನೀರಿನ ಮಟ್ಟ ಜಾಸ್ತಿ ಇರ್ತದೆ ಅಲ್ಲಿ. ನಿಮಗೆ ಹೇಗೆ ಅದನ್ನ ನಿಮಗೆ ಅರ್ಥ ಆಗ್ತದೆ ಅಂತಿದ್ರೆ, ಈಜು ಗೊತ್ತಿದ್ದವನಿಗೆ ಆದ್ರೆ ಗೊತ್ತಿರ್ತದೆ, ಗೊತ್ತಿಲ್ಲದವನಿಗೆ ಈಗ 4 ಫೀಟ್ ಅಲ್ಲಿ ಅವ ಕೆಳಗೆ ಡೀಪಿಗೆ ಹೋದಾಗ ಅವನಿಗೆ ಆಗುವ ಅನುಭವನು, ಈಗ 10 ಫೀಟ್ ಅಲ್ಲಿ ಹೋದಾಗ ಆಗುವ ಅನುಭವ ಬೇರೆ ಇರುತ್ತೆ. ಯಾಕಂದ್ರೆ ಒತ್ತಡ ಜಾಸ್ತಿ ಇದ್ದಾಗ ನಮಗೆ ಈ ಕಿವಿಗಳಿಗೆ ಕಣ್ಣಿಗೆ ಒತ್ತಡ ಬಂದ ಕಿವಿ ನೋವು ಬಂದಾಗ ಆಗ್ತದೆ. ಇದು ಆ ನೀರಿನ ಒತ್ತಡ ಅಲ್ಲಿ. ಅದೇ ಈಗ ಶ್ಯಾಲೋ ಮತ್ತೆ ಡೀಪ್ ಅಂತ ಹೇಳ್ತೀವಿ, ಡೀಪ್ ಹೋದಷ್ಟು ನಿಮಗೆ ಅಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಮತ್ತೆ ಇನ್ನೊಂದೇನಂದ್ರೆ ಈಜು ಗೊತ್ತಿದ್ದವನಿಗೆ ಶ್ಯಾಲೋಕ್ಕಿಂತ ಡೀಪ್ ಅಲ್ಲಿ ಆರಾಮವಾಗಿ ಈಜಬಹುದು ಅಂತ ಹೇಳ್ಬಹುದು.
1: ಸರ್, ಇನ್ನೊಂದು ಕೊನೆಯ ಪ್ರಶ್ನೆ, ಈಗ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಬರುವವನಿಗೆ ಇಲ್ಲ ಈಜನ್ನ ಕಲೀಲಿಕ್ಕೆ ಬರುವವನಿಗೆ ಸ್ಪೆಷಲಿ ಈಜುಕೊಳ ಅಂತ ಹೇಳಿ ಹೇಳ್ಬೇಕಾದ್ರೆ ಏನೆಲ್ಲ ಮೆಟೀರಿಯಲ್ಸ್ ಅನ್ನ ಅವನು ಹಿಡ್ಕೊಂಡು ಬರಬೇಕಾಗ್ತದೆ?
2: ಈಜು ಕಲಿಯಲು ಬರುವವನಿಗೆ ಮೊದಲನೇದಾಗಿ ಅವ ಈಜು ಗೊತ್ತಿಲ್ಲ, ಮತ್ತೆ ಈಜು ಕಲಿಬೇಕು ಅಂತೇಳಿ ಒಂದು ಈಜುಕೊಳಕ್ಕೆ ಬರುವಾಗ ಅಲ್ಲಿದ್ದು ಏನು ನಿಯಮಗಳಿದೆ ಅಂತ ಹೇಳುವಂತದ್ದು ತಿಳ್ಕೊಳ್ಬೇಕಾಗ್ತದೆ. ಈಗ ಅವರಿಗೆ ಗೊತ್ತಿಲ್ಲ ಅಂತಿದ್ರೆ ಅಲ್ಲಿ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಆತರ ನಿಯಮಗಳನ್ನ ತಿಳ್ಕೊಳ್ಬಹುದು. ಇಲ್ಲ ಗೊತ್ತಿದೆ ಅಲ್ಲಿಗೆ ಏನು ಮೆಟೀರಿಯಲ್ ಬೇಕು ಅಂತ ಹೇಳುವಂತದಾದ್ರೆ, ಈಗ ಮೊದಲಿಗೆ ನಾವು ಈಗ ಈಜುಕೊಳದಲ್ಲಿ ಆದ್ರೆ ಯಾಕಂದ್ರೆ ನಮ್ದು ನಿಯಮಗಳಿರ್ತದೆ, ಇಂಥದೇ ಡ್ರೆಸ್ ಹಾಕ್ಬೇಕು, ಇಂಥದೇ ಸಮವಸ್ತ್ರ ಬೇಕು. ಅದಕ್ಕೋಸ್ಕರ ಮೊದಲನೇದಾಗಿ ಒಂದು ಕ್ಯಾಪ್ ತಗೊಳ್ಬೇಕಾಗ್ತದೆ, ಸ್ವಿಮ್ಮಿಂಗ್ ಕ್ಯಾಪ್ ಅಂತ ಸಿಗ್ತದೆ. ಆಮೇಲೆ ಅದಕ್ಕೆ ಒಂದು ಸ್ವಿಮ್ಮಿಂಗ್ ಶಾರ್ಟ್ಸ್ ಅಂತ ಬರ್ತದೆ ಬಾಯ್ಸ್ ಗಾದ್ರೆ, ಗರ್ಲ್ಸ್ ಗಾದ್ರೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಅಂತ ಬರ್ತದೆ, ಅದು ಫುಲ್ ಸೆಟ್ ಇರ್ತದೆ, ಅದ್ರಲ್ಲಿ ಯಾವುದೇ ಬೇರೆ ಬೇರೆ ಏನೋ ಇರುವುದಿಲ್ಲ. ಅದಾದ ನಂತರ ಗಾಗಲ್ಸ್ ಅಂತ ಬರ್ತದೆ ಕಣ್ಣಿಗೆ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಒಳ್ಳೇದು ಅಂತಂದ್ರೆ, ಈಗ ಕೆಲವರಿಗೆ ನೀರಿಗೆ, ಈಗ ಇದೇ ಸ್ವಿಮ್ಮಿಂಗ್ ಪೂಲ್ ನೀರು ಅಥವಾ ಬೇರೆ ನೀರಿಗೆ ಹೋದಾಗ ಕಣ್ಣು ಕೆಲವರಿಗೆ ಉರಿಯೋದು ಅಥವಾ ಕೆಂಪಾಗುವ ಸಮಸ್ಯೆ ಎಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ಈ ಗಾಗಲ್ಸ್. ಕ್ಯಾಪ್ ಕ್ಯಾಪ್ ಏನಂದ್ರೆ ನಮ್ಮ ಕೂದಲಿನ ಒಂದು ನಿರ್ವಹಣೆ ಮತ್ತೆ ಈಜುಕೊಳದ ನೀರಿನ ನಿರ್ವಹಣೆ ಎರಡಕ್ಕೂ ಸಹಾಯ ಆಗ್ತದೆ. ಇದಿಷ್ಟು ನಾವು ಬರುವಂತ ಸಲಕರಣೆಗಳು. ಮತ್ತೆ ನಮ್ಮಲ್ಲಿ ಏನಂದ್ರೆ ಈಗ ಜಾಯ್ನ್ ಆಗುವವರಿಗೆ ಅವರಿಗೆ ಅವರ ಭಾವಚಿತ್ರ ಬೇಕಾಗ್ತದೆ, ಫೋಟೋ ಬೇಕಾಗ್ತದೆ, ಎರಡು ಫೋಟೋ ಬೇಕಾಗ್ತದೆ. ಮತ್ತೆ ಅವ ಯಾವುದು ಈಗ ಸ್ಟೂಡೆಂಟ್ ಆಗಿದ್ರೆ ಅವರಿಗೆ ಅವರ ಸ್ಟೂಡೆಂಟ್ ಐ ಡಿ ಕಾರ್ಡ್ ಇದ್ದು ಜೆರಾಕ್ಸ್ ಬೇಕಾಗುತ್ತದೆ.
1: ಈಜುಕೊಳಕ್ಕೆ ಈಗ ಸಾರ್ವಜನಿಕರು ಬರಬಹುದು ಅಂತೇಳಿ ಆದ್ರೆ ಈಜುಕೊಳದ ಸಮಯವನ್ನ ತಿಳಿಸಿಕೊಡ್ಬೋದಾ?
2: ಈಗ ನಮ್ಮಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಹಂತವಾಗಿ ಈಜು ತರಬೇತಿ ಮತ್ತು ಈಜುದು ನಡೀತಾ ಇರ್ತದೆ. ಅದೇ ತರ ಬೆಳಿಗ್ಗೆ ಅಂತಾದ್ರೆ ನಿಮಗೆ 6:00 to 6:45 ಹಾಗೆ 7:00 to 7:45 ಮತ್ತು ಮೂರನೇ ಬ್ಯಾಚ್ 8:00 to 8:45 ಈ ಬೆಳಿಗ್ಗಿನ ಸಮಯದಲ್ಲಿ ನಡೆಯುತ್ತದೆ. ಹಾಗೆಯೇ ಮಧ್ಯಾಹ್ನ ನಂತರ ಆದರೆ 3:00 to 3:45 ಮತ್ತು 4:00 to 4:45 ಹಾಗೆ 5:00 to 5:45 ಮತ್ತು ಸ್ಪೆಷಲ್ ಆಗಿ ಮಹಿಳೆಯರಿಗೆ 6:00 to 6:45 ಮ್ಯಾಚ್ಗಳು ನಡೀತಾ ಇರ್ತವೆ.
1: ದಿನನಿತ್ಯ ಈಜುವುದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಪರಿಣಾಮಗಳನ್ನು ಬೀಳ್ತದೆ?
2: ಈಗ ನಾವು ದಿನನಿತ್ಯ ಈಜುವುದರಿಂದ ಬಹಳ ಮುಖ್ಯವಾಗಿ ಒಂದು 2-3 ಅಂಶಗಳನ್ನು ನಾವು ಬಹಳ ಮುಖ್ಯವಾಗಿ ತಗೊಳ್ಬಹುದು. ಯಾಕಂದ್ರೆ ಒಂದು ಹೃದಯದ ಸಂಬಂಧಪಟ್ಟ ಹಾಗೆ ಹೃದಯಕ್ಕೆ ಬಹುಮುಖ್ಯವಾಗಿ ಬೇಕಾದಂಥದ್ದು ಉಸಿರಾಟದ ಕ್ರಿಯೆಯಿಂದ. ಈ ಉಸಿರಾಟಕ್ಕೂ ಹೃದಯಕ್ಕೂ ಬಹುಮುಖ್ಯ ಸಂಬಂಧ. ಅದು ಎರಡೂ ಕೂಡ ವ್ಯಾಯಾಮ ಈ ಈಜುವುದರಿಂದ ಸಿಗ್ತದೆ. ಯಾಕಂದ್ರೆ ಇಲ್ಲಿ ಈಜುವುದರಿಂದ ನಿಮಗೆ ಹೃದಯದ ರಕ್ತ ಚಲನೆ, ನೀವು ಒತ್ತಡದಲ್ಲಿದ್ದಾಗ ಅಂತಹ ಪರಿಸ್ಥಿತಿಯಲ್ಲಿ ರಕ್ತ ಚಲನೆ ಬಹಳ ಸುಲಭವಾಗಿ ಸಲೂಲವಾಗಿ ನಡಿಬೇಕು ಅಂತಿದ್ದಾಗ ಅಲ್ಲಿ ಈಜುವುದರಿಂದ ಬಹಳ ಮುಖ್ಯವಾಗ್ತದೆ. ಇನ್ನೊಂದು ಉಸಿರಾಟದ ಕ್ರಿಯೆಗೆ ಆಗ್ಲೇ ನಾನು ಹೇಳಿದ್ದೀನಿ, ಬೆಳವಣಿಗೆ ಆಗ್ತದೆ ಉಸಿರಾಟದ. ನಮ್ಮ ಲಂಗ್ಸ್ ಅಂತ ಹೇಳ್ತೀವಿ ಅದನ್ನ, ಅದರ ಬೆಳವಣಿಗೆಗೆ ಬಹುಮುಖ್ಯ ಪಾತ್ರವನ್ನು ಈಜು ವಹಿಸಿಕೊಡ್ತದೆ. ಮತ್ತೆ ಇನ್ನೊಂದೇನಂದ್ರೆ ಬಹಳ ಮುಖ್ಯವಾಗಿ ಈಗ ಹೆಚ್ಚಿನವರಿಗೆ BP ಅಂದ್ರೆ ಹೈಪರ್ ಟೆನ್ಷನ್ ಇರ್ತದೆ. ಇಲ್ಲಿ ಏನಾಗ್ತದೆ, ಇದರಿಂದ ಆದಷ್ಟು 99% ನಮ್ಮ BP ಕಡಿಮೆ ಮಾಡ್ಲಿಕ್ಕೆ ಅಂದ್ರೆ ನಾರ್ಮಲ್ ಆಗಿ ಬರುವಂತೆ ಮಾಡುವಂಥದ್ದೇ ಈ ಈಜು ಎಕ್ಸಸೈಸ್ ಇಂದ. ಇದು ಈಜುವುದರಿಂದ ಬಹಳ ಮುಖ್ಯವಾಗಿ ಈ ಒಳಗಿನ ಅಂಗಾಂಶಗಳಿಗೆ, ಯಾಕಂದ್ರೆ ಹೊರಗಿನ ಅಂಗಾಂಶಕ್ಕೂ ಒಳಗಿನ ಅಂಗಾಂಶಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ಹೊರಗಿನ ಅಂಗಾಂಶ ನಮಗೆ ಕಾಣ್ತದೆ, ಒಳಗಿನಲ್ಲಿ ಏನಿದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗುದಿಲ್ಲ. ಅದರಿಂದ ಈಜುದು ಬಹಳ ಮುಖ್ಯ. ಈ BP ಮತ್ತೆ ಶುಗರ್ ಅಂತ ಹೇಳ್ತಾರಲ್ಲ, ಈಗಿನ ಹೊಸ ಯುಗದಲ್ಲಿ ಬಹಳ
1: ಡಯಾಬಿಟಿಸ್,
2: ಇದೆರಡು ಆದಷ್ಟು ಕಂಟ್ರೋಲ್ ಬರ್ತದೆ. ಯಾಕಂದ್ರೆ ಬಂದವರು ನಮ್ಮಲ್ಲಿ ಇದ್ದಾರೆ, ಅವ್ರು ಹೇಳುವಾಗ ಹೇಳ್ತಾರೆ ನಮ್ಗೆ ಹೀಗಿತ್ತು ಹೀಗಾಗಿದೆ ಅಂತ ಹೇಳುವಾಗ, ಅದರಿಂದ ಈಜುದು ಬಹಳ ಮುಖ್ಯ ಅಂತ ಅನ್ಸ್ತದೆ.
1: ಸರಿ, ಈಗ ಈಜು ಕಲಿತಿರ್ಬೇಕಾದ್ರೆ ನೀರು ಕುಡಿತಾರೆ. ಈಗ ನಮ್ಗೆ ನೀರು ಕುಡ್ದಾದ ನಂತರ ನನಗೆ ಈಜಲಿಕ್ಕೆ ಬರುದಿಲ್ಲ ಅಂತ ಹೇಳುವಂತ ಮೆಂಟಾಲಿಟಿ ಅವರಲ್ಲಿ ಇರ್ತದೆ. ಈಜು ಕಲಿತಿರ್ಬೇಕಾದ್ರೆ ನೀರು ಕುಡ್ದ ಕೂಡಲೇ ಏನ್ ಮಾಡ್ಬೇಕು?
2: ನಾನು ಆಗ್ಲೇ ಹೇಳಿದಾಗೆ ಈಜು ಕಲೀಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಾದದ್ದು ಒಂದು ಧೈರ್ಯ, ಇನ್ನೊಂದು ತಾಳ್ಮೆ. ಈ ಎರಡೂ ಇದ್ದಾಗ, ಧೈರ್ಯ ಇದ್ದಾಗ ನಾವು ಆ ನೀರು ಕುಡಿಯುವಂತ ಪರಿಸ್ಥಿತಿ ಬರುವುದಿಲ್ಲ. ತಾಳ್ಮೆ ಇದ್ದಾಗ ನಮಗೆ ಇವತ್ತೇ ಕಲಿತು ಆಗಬೇಕು ಅಂತ ಹೇಳುವಂತ ಒತ್ತಡದಿಂದ ನೀರು ಕುಡಿಯುವ ಪರಿಸ್ಥಿತಿಯೂ ಬರುವುದಿಲ್ಲ. ಇದಕ್ಕೋಸ್ಕರ ನಾವು ಮೊದಲಿಗೆ ಹೇಳಿದ್ದಾಗೆ, ಈಗ ಧೈರ್ಯ ಮತ್ತು ತಾಳ್ಮೆ ಎರಡು ಇದ್ದಾಗ ನಿಧಾನವಾಗಿ ನಾವು ಕಲಿತಾ ಹೋಗ್ಬೇಕು ಅಂತ ಹೇಳುವಂಥದ್ದು ಒಂದು ಅಭಿಪ್ರಾಯ. ಕುಡಿಯುವುದು ಸಹಜ, ಯಾಕಂದ್ರೆ ಇಲ್ಲಿ ನೀರು ಕುಡಿಬೇಕಾಗ ಸ್ವಲ್ಪ ಸ್ವಲ್ಪ, ಅದರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು.
1: ಸಂಪರ್ಕಿಸೋದಾದ್ರೆ ಎಲ್ಲಿ ಸಂಪರ್ಕಿಸಬೇಕು?
2: ಸಂಪರ್ಕಿಸಬೇಕಾದ್ರೆ ನಮ್ಮ ಉಜಿರೆ SDM ಡಿಗ್ರಿ ಕಾಲೇಜ್ ಇದೆಯಲ್ಲ, ಅದರ ಅಪೋಸಿಟ್ಗೆ ಸ್ಟೇಡಿಯಂ ಇದೆ, ರತ್ನವರ್ಮ ಹೆಗಡೆ ಸ್ಟೇಡಿಯಂ ಅಂತ. ಅದೇ ರೋಡಲ್ಲಿ ಮುಂದೆ ಬಂದಾಗ CBSE ಸ್ಕೂಲ್ ಇದೆ, SDM CBSE ಸ್ಕೂಲ್. ಅದರ ಲೆಫ್ಟ್ ಸೈಡ್ಗೆ SDMC ಈಜುಕೊಳ ಅಂತಿದೆ, ಇಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ ನಮ್ಮ ನಂಬರ್ ಏನಾದರೂ ನೀವು ಕೊಡಬಹುದು. 9008751718 9008751718.
1: ಇಷ್ಟೊತ್ತು ಈಜುಕೊಳಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಒದಗಿಸಿಕೊಟ್ಟ ಚರಣ್ ರಿಯವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ತುಂಬಾ ತುಂಬಾ ಧನ್ಯವಾದಗಳು.
2: ಧನ್ಯವಾದಗಳು.
0: ಇದುವರೆಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಗೆ ಈಜು ಅಗತ್ಯತೆ ಈ ವಿಷಯವಾಗಿ ಸಂದರ್ಶನ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ ಸಂಪನ್ಮೂಲ ವ್ಯಕ್ತಿ SDM ಈಜುಕೊಳದ ಈಜು ತರಬೇತುದಾರರಾದ ಚರಣ್ ಅವರು, ಸಂದರ್ಶನ ನಡೆಸಿಕೊಟ್ಟವರು ಸಚಿನ್ ಹೆಬ್ಬಾರ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಮುಟ್ಟೋದ್ರಿಂದ
4: ಬರೋದಿಲ್ಲ,
3: ಕೈ ಕುಲ್ಕೋದ್ರಿಂದ
4: ಬರೋದಿಲ್ಲ,
3: ಹಪ್ಕೊಳ್ಳೋದ್ರಿಂದ
4: ಬರೋದಿಲ್ಲ,
3: ಮುದ್ದು ಮಾಡೋದ್ರಿಂದ
4: ಬರೋದಿಲ್ಲ,
3: ಜೊತೆಲೆ ಊಟ ಮಾಡೋದ್ರಿಂದ
4: ಬರೋದಿಲ್ಲ,
3: ಸೊಳ್ಳೆ ಕೀಟ ಕಚ್ಚೋದ್ರಿಂದ
4: ಬರೋದಿಲ್ಲ,
3: ಜೊತೆಯಾಗಿ ಓದೋದ್ರಿಂದ ಕೆಲಸ ಮಾಡೋದ್ರಿಂದ
4: ಬರೋದಿಲ್ಲ,
3: ಕೆಮ್ಮು ಸೀನೋದ್ರಿಂದ
4: ಬರೋದಿಲ್ಲ,
3: ಒಂದೇ ಶೌಚಾಲಯ ಬಳಸೋದ್ರಿಂದ
4: ಬರೋದಿಲ್ಲ.
3: ಅಯ್ಯೋ ಏನು ಬರೋದಿಲ್ಲ,
5: HIV AIDS ಬರೋದಿಲ್ಲ. ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
6: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
5: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
6: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು,
5: ಅದು ಕೂಡ ಸಂಪೂರ್ಣ ಉಚಿತವಾಗಿ.
6: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ ಉತ್ತಮ ಸಮಾಜ.
5: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
6: ಅಥವಾ ಟೋಲ್ ಫ್ರೀ ಸಂಖ್ಯೆ 1510000 ಕರೆ ಮಾಡಿ.
7: ಊರೆಟ್ಲ ನಷ್ಟನ್ನು ತೂದು ತೂದು ಸಾಕು ಲಾಭ ತೂವರೆಗೆ ತಿಕ್ಕುಜಿ
8: ಸುರುಸುರುಕು ಕೃಷಿ ಇರ್ಲೆಕ್ಕ ನೀ ಎನ್ನಲಾನೆ ಬರ
7: ಇವರ ಮಣಿಪ್ಪಂದೆ ಕುಲ್ಲುವನ ನಿನ್ನಂತೂ ನಾ ಕಂಚದಾಲ ತೋಜಿ ಊರೆಟ್ಲ ಬುಲೆಡ್ಡು
8: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಾಡ್ತಾರ
7: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಬೇರೆ
8: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
7: ಶೇಖರ ಅವ್ಲ್ ಮಲ್ಪೇರಿಯ
8: ಅವು ನಮ್ಮ ಉಜಿರೆಡೆ ಉಂಡಿ
0: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಾಡ್ಕೊಡುದಿಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3 4 0 8 4 0 8 ಫೋನ್ ನಂಬರ್ ಕೊಡೋರ 97 3 4 0 8 4 0 8.
9: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
10: ಏನ್ ರಮೇಶ್ ಅಣ್ಣ ಗಿಡ ನೆಡ್ತೀರಾ, ಏನ್ ಸ್ಪೆಷಲ್?
11: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
10: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
12: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
13: ನನ್ನ ಹೆಸರು ಅಶೋಕ, ನನ್ನದು ಚಿಕ್ಕ ಸುಂದರ ಸಂಸಾರ, ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ, ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ, ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
14: ಮದ್ಯಪಾನ ಚಟದಿಂದ ದೂರ ಇರಿ, ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ, ರೇಡಿಯೋ ನಿನಾದ 90.4 FM.

ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ SM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಮ್ ನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ ನ ನಾವೆಲ್ಲರೂ ನಮ್ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡಿದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನು ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದ್ರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದ್ರ

ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರಾ ಅಂದ್ರೆ ನೆರಳು ಅಂತ ಅರ್ಥ. ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ ನಲ್ಲಿ ಪಾರದರ್ಶಕ ಛತ್ರಿ ಅಂದ್ರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದ್ರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣುವುದರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನ ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತೆ ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನ ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ ನ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ, ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದ್ರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತ, ಬಣ್ಣ ಬಣ್ಣದ ಕಲರ್ ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೋಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳ್ದು ಹೋದ್ರೂ ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದು ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೇನೇ ಇರ್ಲಿ, ಹಾಗಾದ್ರೆ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ಪನೇ ಇದ್ದು

ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂತ ಮತ್ತೆ ಸುಲಭವಾಗಿ ಬಿಡಿಸೋದಕ್ಕಾಗುವಂತ, ಬ್ಯಾಗ್ ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ ನಿಂದ ತಯಾರಾಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲ ಅಂದ್ರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದ್ರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
1: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ,
0: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನು ಖಂಡಿತ ಇಲ್ಲ. ಅಪ್ಪ ಹೇಳಿ, ಅಪ್ಪ 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI
1: ಯಾವ್ದ್ರಲ್ಲಾದ್ರೂ. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ, ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಭೀಮ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು.
2: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಬಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದ್ರೂ ಸ್ಪೆಷಲ್? ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ. ಹತ್ತು ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನನಗೆ ಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು,
2: ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
3: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇವತ್ತು ಊಟಕ್ಕೇನ್ ಮಾಡಿದೀಯಾ?
6: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
5: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
6: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
5: ಓ,
7: 6 ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, 1 ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
8: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
9: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
10: ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
9: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
10: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
11: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ. ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
12: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
10: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
9: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
10: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
11: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
12: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
13: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಧುಗಳು. ಮನದ ಗದುಬು ತಟ್ಟುವ, ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು
1: ಗರಿಸನಿದ ಗಾರಿ ನಿಸ
0: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷಾ, ಕನ್ನಡ ಚಿತ್ರಗೀತೆಗಳು, ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು
1: ಗರಿಸನಿದ ಗಾರಿ ನಿಸ
0: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಲುಗಳು.
1: ಕವಿತೆ ಕವಿತೆ ನೀನೇ ಕೆರಗದಲ್ಲಿ ಬೆರೆತೆ,
0: ಮನದ ಗದುಪು ತಟ್ಟುವ ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ ಹಾಡು.

0: ಗುಂಪು, ಗಾನ ಮಂಜೂಷ, ಕನ್ನಡ ಚಿತ್ರಗೀತೆಗಳು. ಓನ್ಲಿ ಆನ್ ರೇಡಿಯೋ ನಿನಾದ 90.4 FM.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರ್ತು ಹೋಗು ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂಚ ದೇಶಾಯೋಧ್ಯ ಮಂತ್ರಿ ಮಾತಾಡಲ ಬರಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ
1: ಏನ್ ರಮೇಶ್ ಅಣ್ಣ ಗಿಡ ನೆಡ್ತೀರಾ ಏನ್ ಸ್ಪೆಷಲ್
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ ಭೂಮಿ ಉಷ್ಣ ಏರ್ತಾ ಇದೆ ಸೆಕೆ ತಡೆಯೋಕ್ಕಾಗಲ್ಲ ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು
1: ಓ ನಿಜ ನಿಜ ಕಣಣ್ಣ ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ ನಾವು ಉಳಿಯೋಣ ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM

0: ನೀವು ಕೇಳ್ತಾ ಇದ್ದೀರಾ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪೇಕಡಬ.
1: ನನ್ನ ಊರಿಗೆ ತನ್ನದೇ ಆದ ಇತಿಹಾಸವಿದೆ, ನನ್ನ ಊರೇ ನನ್ನ ಪರಿಚಯ.
0: ಮಣ್ಣಿನ ಹರಕೆಯ ಕ್ಷೇತ್ರ ಎಂದೇ ಪ್ರಸಿದ್ಧವಾದ ಪುರಾತನ ಆಲಯವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿದೆ. ಹೌದು, ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇರೋದು ಸೂರ್ಯ ಶ್ರೀ ಸದಾಶಿವ ದೇವಸ್ಥಾನದ ಬಗ್ಗೆ. ಇದೊಂದು ಪುರಾತನ ಆಲಯವಾಗಿದ್ದು ಶತಮಾನಗಳಷ್ಟು ಹಳೆಯದ್ದು. ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಸುಲಭ. ಧರ್ಮಸ್ಥಳದ ಸಮೀಪ ಉಜಿರೆಯಿಂದ ಕೇವಲ 4 ಕಿಲೋಮೀಟರ್ ಮತ್ತು ಬೆಳ್ತಂಗಡಿಯಿಂದ 8 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಈ ಸೂರ್ಯ ದೇವಸ್ಥಾನದ ವಿಶೇಷತೆ ಏನೆಂದರೆ, ಭಕ್ತರು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಹಾಗೂ ಕಷ್ಟಗಳ ನಿವಾರಣೆಗಾಗಿ ಇಲ್ಲಿ ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಇದಕ್ಕಾಗಿ ಅವರು ಮಣ್ಣಿನಿಂದ ಮಾಡಿದ ಗೊಂಬೆಗಳನ್ನು ಹರಕೆಯ ರೂಪದಲ್ಲಿ ಶಿವನ ಸ್ವರೂಪಿ ಶ್ರೀ ಸದಾಶಿವ ರುದ್ರನಿಗೆ ಅರ್ಪಿಸುತ್ತಾರೆ. ಇಂತಹ ಹರಕೆ ಸಂಪ್ರದಾಯವು ನಿರಂತರವಾಗಿದ್ದು ಲಕ್ಷಾಂತರ ಮಂದಿ ಭಕ್ತರು ತಮ್ಮ ಕಷ್ಟಗಳನ್ನು ದೂರವಾಗಿಸಲು ಬರುತ್ತಾರೆ. ಇಂತಹ ಪುರಾತನ ಆಲಯವನ್ನು ಸಂರಕ್ಷಣೆ ಮಾಡೋಣ. ಹೊಸ ತಲೆಮಾರಿಗೆ ಈ ಸಾಂಪ್ರದಾಯಿಕ ಮಣ್ಣಿನ ಹರಕೆಯ ಬಗ್ಗೆ ಮಾಹಿತಿ ಹಂಚೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಮಕ್ಕಳು ಕೇಳಂದುಲ್ಲರು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ನಿಕ್ಲು ಕೇನೊಂದುಲ್ಲರು ರೇಡಿಯೋ ನಿನಾದ 90.4 FM. ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೇ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳು. ಮೊದಲ ಗೀತೆ KS ಚಿತ್ರ ಇವರ ಧ್ವನಿಯಲ್ಲಿ, ಸಾಹಿತ್ಯ KKಲ್ಯಾಣ್.

ಕೇಳುಗರೇ, ಇದುವರೆಗೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ಇಳೆಯರಾಜ. ನೀವು ಕೇಳ್ತಾ ಇರೋದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಮನ್ ಕಿ ಬಾತ್, ವಿಕಸಿತ ಭಾರತಕ್ಕಾಗಿ ವ್ಯಸನಮುಕ್ತ ಯುವಜನತೆ, ಪ್ರಧಾನಮಂತ್ರಿ ಪ್ರತಿಪಾದನೆ. ಅರಣ್ಯ ಇಲಾಖೆಯಿಂದ ಚಾರಣ ಮತ್ತು ಇಕೋ ಟ್ರೇಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೆ. ಎಂಎಂ ಕಲ್ಬುರ್ಗಿ ಅವರ ಜ್ಞಾನದ ಕಾಯಕ, ಪೀಳಿಗೆಗಳಿಗೆ ದಾರಿದೀಪ, ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಅಭಿಮತ. ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸ, ಪೋಷಕರ ಜಾಗೃತಿ ಅಭಿಯಾನ ಇಂದಿಗೆ ಮುಕ್ತಾಯ. ಈಗ ವಾರ್ತೆಗಳ ವಿವರ. ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯಮುಕ್ತ ಯುವ ಸಮೂಹ ಅಭಿಯಾನ ದೇಶಾದ್ಯಂತ ಜನಾಂದೋಲನವಾಗಿ ಮುಂದುವರೆದಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿ ಮೂಲಕ ರಾಷ್ಟ್ರವ್ಯಾಪಿ ಪ್ರಸಾರವಾದ ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ಅವರು ತಮ್ಮ ಮನದ ಮಾತು ಹಂಚಿಕೊಂಡರು. ಈ ಕುರಿತು ಒಂದು ವರದಿ.
1: ನಮ್ಮ ದೇಶದ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು ಎಂಬ ಸಂಕಲ್ಪದೊಂದಿಗೆ ಭಾರತದ ಯುವಜನತೆಯ ಆರೋಗ್ಯ, ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ದೃಢ ಸಂಕಲ್ಪ ಮಾಡೋಣ ಎಂದು ಪ್ರಧಾನಮಂತ್ರಿಯವರು ಸದಾಶಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚಂದ ಅನ್ನೋ ಸಂದೇಶ ಕೊಡುವ ಹಾಡುಗಳನ್ನು ಕಟ್ಟಿಕೊಡುವಂತೆ ವಿದ್ಯಾರ್ಥಿಗಳು ಮತ್ತು ನಾಟಕಕಾರರು ಮಾದಕ ವಸ್ತುಗಳ ಅಪಾಯ ಹಾಗೂ ಪರಿಹಾರೋಪಾಯಗಳ ಬಗ್ಗೆ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯುವಂತೆ ಪ್ರಧಾನಮಂತ್ರಿ ಕೋರಿದರು. ಈ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಹಂಚಿಕೊಳ್ಳುವಂತೆ ಪ್ರೇರೇಪಿಸಿದರು.
2: ದೂಸರೋ ಕೋ ಜಾಗರೂಕ್ ಕರ್ತೆ ಹೇ ಔರ್ ನಶೆ ಕಿ ಲತ್ ಸೆ ಜೂಜ್ ರಹೆ ಲೋಗೋ ಕಿ ಮದದ್ ಮೇ ಆಗೆ ಆತೆ ಹೇ. ನಶಾ ಮುಕ್ತ ಭಾರತ್ ಕೆ ಲಿಯೆ ಕ್ಯಾ ಆಪ್ ಕೋ ಪಾವರ್ಫುಲ್ ಸ್ಲೋಗನ್ ಬನಾ ಸಕ್ತೆ ಹೇ? ಕ್ಯಾ ಹಮಾರೆ ಯಂಗ್ ಮ್ಯೂಜಿಷಿಯನ್ಸ್ ಐಸೆ ಸಾಂಗ್ಸ್ ಬನಾ ಸಕ್ತೆ ಹೇ ಜಿನ್ ಮೇ ಡ್ರಗ್ ಫ್ರೀ ಲೈಫ್ ಕಾ ಮೆಸೇಜ್ ಹೋ? ಕ್ಯಾ ಸ್ಟೂಡೆಂಟ್ಸ್ ಔರ್ ಥಿಯೇಟರ್ ಗ್ರೂಪ್ಸ್ ದಿಲ್ ಕೋ ಛೂ ಲೇನೆ ವಾಲೆ ಶಾರ್ಟ್ ಪ್ಲೇಸ್ ಲಿಖ ಸಕ್ತೆ ಹೇ ಜಿನ್ ಮೇ ಡ್ರಗ್ಸ್ ಕೆ ಖತರೋ ಕೆ ಸಾಥ್ ಸಾಥ್ ಉನ್ಸೆ ಬಾಹರ್ ನಿಕಲ್ನೆ ಕಾ ರಾಸ್ತಾ ಭೀ ಹೋ? ಮೇರಾ ಆಗ್ರಹ ಹೇ ಕಿ ವೇ ಅಲಗ್ ಅಲಗ್ ಭಾಷಾಓ ಮೇ ಐಸಾ ಕಂಟೆಂಟ್ ಬನಾಯೇ ಜಿಸ್ಸೆ ಇಸ್ ದಿಶಾ ಮೇ ಸಮಾಜ್ ಕೋ ಮದದ್ ಮಿಲೆ. ಕೈ ಬಾರ್ ಕ್ರಿಯೇಟಿವ್ ಎಫರ್ಟ್ ಫಾರ್ಮಲ್ ಕ್ಯಾಂಪೇನ್ ಸೆ ಜ್ಯಾದಾ ಅಸರ್ದಾರ್ ಹೋತೆ ಹೇ. ಆಯಿಯೇ ಭಾರತ ಕೆ ಯುವಾ ಕೋ ನಶೆ ಸೆ ದೂರ್ ರಖನೆ, ನಶೆ ಸೆ ಮುಕ್ತ ರಖನೆ ಇಸ್ ಪವಿತ್ರ ಕಾರ್ಯ ಮೇ ಹಮ್ ಸಬ್ ಅಪ್ನಿ ಭೂಮಿಕಾ ನಿಭಾಯ. ಆಪ್ ಅಪ್ನೆ ಪ್ರಯಾಸ ಕೋ ಹ್ಯಾಶ್ಟ್ಯಾಗ್ ನಶಾ ಮುಕ್ತ ಯುವಾ ಕೆ ಸಾಥ್ ಸೋಶಿಯಲ್ ಮೀಡಿಯಾ ಪರ್ ಭೀ ಜರೂರ್ ಶೇರ್ ಕರೆ.
0: ಧಾರವಾಡ ತಾಲೂಕು ಗಡಿಯ ಕೊನೆಯ ಗ್ರಾಮ ಜೀರಿಗಿವಾಡ. ಕೇಂದ್ರ ಶಿಕ್ಷಣ ಖಾತೆ ಸಚಿವರು ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿಯವರ ಇಚ್ಛೆಯಂತೆ ಸಂಸದರ ಆದರ್ಶ ಗ್ರಾಮವಾಗಿಯೂ ಈ ಹಿಂದೆ ಆಯ್ಕೆಯಾದ ಗ್ರಾಮ. 1500 ಗ್ರಾಮಸ್ಥರ ಇಚ್ಛಾಶಕ್ತಿಯಿಂದಾಗಿ ಸಂಪೂರ್ಣ ಮದ್ಯ, ಮಾದಕ ವಸ್ತು ಹಾಗೂ ಮಾದಕ ತಂಬಾಕು ಸೇವನೆ ಮುಕ್ತ ಗ್ರಾಮವಾಗಿ ರೂಪುಗೊಂಡು 3 ವರ್ಷಗಳು ಪೂರ್ಣಗೊಂಡಿವೆ. ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿರ್ಗಿವಾಡ ಗ್ರಾಮದ ಹಿರಿಯ ಕನ್ನಡ ಪ್ರಾಥಮಿಕ ಸರ್ಕಾರಿ ಶಾಲೆಯ ಪ್ರಧಾನ ಗುರುಮಾತೆ ಚಂಪಾ ನರೇಗಲ್.
3: ಧಾರವಾಡ ತಾಲೂಕಿನ ಜಿರಿವಾಡ ಗ್ರಾಮವು ಗಾಂಧಿ ಪ್ರಣಿತ ತತ್ವಗಳನ್ನು ಅಳವಡಿಸಿಕೊಂಡು ಸೇವಾ ಗ್ರಾಮ ಎಂದು ಪರಿಚಿತವಾಗಿದೆ. ಇಡೀ ಗ್ರಾಮದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ, ಪಾನ್ ಮಸಾಲದಂತ ಯಾವ ವಸ್ತುಗಳನ್ನು ಮಾರಾಟ ಮಾಡುವುದಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ರಾಮದಲ್ಲಿ ಮದ್ಯ ಸೇವನೆ ಮತ್ತು ಮಾರಾಟವೂ ಇಲ್ಲ. ಜಿರಿವಾಡ ಗ್ರಾಮದ ಜನಪರ ಕಾಳಜಿ ಹೊಂದಿದ ಹಲವಾರು ಹಿರಿಯರ ಸತತ ಪರಿಶ್ರಮದಿಂದಾಗಿ ಜಿರಿವಾಡ ಗ್ರಾಮವು ಮದ್ಯ ಮತ್ತು ತಂಬಾಕು ಮುಕ್ತ ಗ್ರಾಮವಾಗಿ ಬಿಂಬಿತವಾಗಿದೆ. ಜಿರಿಗ್ವಾಡ ಗ್ರಾಮವು ಪ್ಲಾಸ್ಟಿಕ್ ಮುಕ್ತ ಗ್ರಾಮವೂ ಆಗಿದೆ. ಹೀಗಾಗಿ ಶಾಲೆಯಲ್ಲಿ ಶಿಕ್ಷಕ ಬಳಗ ಹಾಗೂ ಶಾಲಾ ಮಕ್ಕಳು ಸ್ಟೀಲಿನ ಬಾಟಲಿಯಲ್ಲಿ ನೀರು ಕುಡಿಯುವರು.
0: ಚಾರಣಿಗರ ಸುರಕ್ಷತೆ ಹಾಗೂ ಪರಿಸರ ಸೂಕ್ಷ್ಮತೆಯನ್ನು ರಕ್ಷಿಸಲು ರಾಜ್ಯ ಅರಣ್ಯ ಇಲಾಖೆ ಚಾರಣ ಮತ್ತು ಇಕೋಟ್ರೇಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೊಳಿಸಿದೆ. ಪಶ್ಚಿಮ ಘಟ್ಟಗಳ ಮತ್ತು ಅರಣ್ಯ ಪ್ರದೇಶಗಳ ರಾಜ್ಯದ 39 ಸಂಭಾವ್ಯ ಚಾರಣ ಮಾರ್ಗಗಳಿಗೆ ಈ ನಿಯಮ ಅನ್ವಯವಾಗಲಿದೆ. ಪ್ರವೇಶ ಸಾಮರ್ಥ್ಯದ ನಿಯಂತ್ರಣ, ತರಬೇತಿ ಪಡೆದ ಪ್ರಕೃತಿ ಮಾರ್ಗದರ್ಶಿಗಳು, ತಂತ್ರಜ್ಞಾನ ಆಧಾರಿತ ಸುರಕ್ಷತಾ ಮೇಲ್ವಿಚಾರಣೆ, ಉತ್ತಮ ಚಾರಣ ಮೂಲಸೌಕರ್ಯ, ವನ್ಯಜೀವಿ ಸಂರಕ್ಷಣಾ ನಿಯಮಗಳು, ತ್ವರಿತ ತುರ್ತು ಸ್ಪಂದನೆ ಹಾಗೂ ಎಲ್ಲ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಖಾತ್ರಿಪಡಿಸಲು ಅರಣ್ಯ ಇಲಾಖೆ ಕ್ರಮ ಕೈಗೊಂಡಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕನ್ನಡ ಸಂಶೋಧನಾ ಕ್ಷೇತ್ರಕ್ಕೆ ವಿಶಿಷ್ಟ ಮಾರ್ಗದರ್ಶನ ನೀಡಿದ ಡಾ ಎಂಎಂ ಕಲಬುರ್ಗಿ ಅವರ ಸಂಶೋಧನಾ ದೃಷ್ಟಿ, ಕನ್ನಡ ಪರ ಚಿಂತನೆ ಹಾಗೂ ಜ್ಞಾನದ ಕಾಯಕ ಮುಂದಿನ ಪೀಳಿಗೆಗಳಿಗೆ ಸದಾ ದಾರಿದೀಪ ಎಂದು ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅಶೋಕ್ ಆಲೂರ್ ಹೇಳಿದ್ದಾರೆ. ಧಾರವಾಡದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಡಾ ಎಂಎಂ ಕಲಬುರ್ಗಿ ಅವರ 11ನೇ ಹುತಾತ್ಮ ದಿನಾಚರಣೆ ನಿಮಿತ್ತ ಗ್ರಂಥ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಿರಿಯ ವಿದ್ವಾಂಸ ಡಾ ಶಾಂತಿನಾಥ್ ದಿಬ್ಬದ್ ಕನ್ನಡ ಸಂಶೋಧನಾ ಮಾರ್ಗ ಸಂಪುಟ 2 ಗ್ರಂಥ ಬಿಡುಗಡೆಗೊಳಿಸಿ ಮಾತನಾಡಿ, ಪ್ರೊಫೆಸರ್ ಕಲಬುರ್ಗಿ ಅವರು ಆಧಾರಗಳಿಲ್ಲದೆ ಇತಿಹಾಸವಿಲ್ಲ, ಆಧಾರಗಳಿಲ್ಲದೆ ಸಂಶೋಧನೆಯಿಲ್ಲ ಎಂಬ ತತ್ವವನ್ನು ಪ್ರತಿಪಾದಿಸಿದರು. ಅವರ ಸಂಶೋಧನಾ ಪರಂಪರೆಯನ್ನು ಮುಂದುವರಿಸಬೇಕಿದೆ ಎಂದರು. ಶ್ರೀಮತಿ ಉಮಾದೇವಿ ಕಲಬುರ್ಗಿ ಭಾಗವಹಿಸಿದ್ದರು. 41ನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಕಳೆದ 25ನೇ ತಾರೀಖಿನಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತಿದೆ. 14 ದಿನಗಳ ರಾಷ್ಟ್ರವ್ಯಾಪಿ ನೇತ್ರದಾನ ಜಾಗೃತಿ ಅಭಿಯಾನದಡಿ ಜನಜಾಗೃತಿ ಕಾರ್ಯಕ್ರಮ, ಮರಣಾನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಪ್ರತಿಜ್ಞೆ ಕೈಗೊಳ್ಳಲು ಜನರನ್ನು ಪ್ರೇರೇಪಿಸುವ ಉದ್ದೇಶ ಹೊಂದಿದೆ. 1985ರಿಂದ ರಾಷ್ಟೀಯ ನೇತ್ರದಾನ ಪಾಕ್ಷಿಕವನ್ನು ಕೇಂದ್ರ ಸರ್ಕಾರ ದೇಶಾದ್ಯಂತ ಆಯೋಜಿಸುತ್ತಿದೆ. ಮಗುವಿನ ಕಲಿಕೆ ಮತ್ತು ಬೆಳವಣಿಗೆಯಲ್ಲಿ ಆರೋಗ್ಯಕರ ದೃಷ್ಟಿಯ ನಿರ್ಣಾಯಕ ಪಾತ್ರದ ಕುರಿತು ಪಾಲಕರು ಪೋಷಕರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸವನ್ನು ಆಚರಿಸಲಾಗುತ್ತದೆ. ಇಂದಿಗೆ ಈ ಅಭಿಯಾನ ಮುಕ್ತಾಯವಾಗಲಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಸಾವಳಸಂಗ್ ಗ್ರಾಮದಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನವನ್ನು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದ್ದಾರೆ. 2,50,00,000 ರೂಪಾಯಿ ವೆಚ್ಚದಲ್ಲಿ ವೃಕ್ಷೋದ್ಯಾನವನ್ನು ಅಭಿವೃದ್ಧಿಪಡಿಸಲಾಗಿದ್ದು ಇಂಡಿ ನಗರದಲ್ಲಿ ಟ್ರೀ ಪಾರ್ಕ್ ಹಾಗೂ ಕೃಷ್ಣ ಮೃಗ ಮೀಸಲು ಅರಣ್ಯ ಅಭಿವೃದ್ಧಿಪಡಿಸಲಾಗುವುದು ಎಂದರು. ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಯಿಂದ ಈ ಭಾಗದ ಕೃಷಿಗೆ ಅನುಕೂಲವಾಗಲಿದೆ ಎಂದು ಸಚಿವರು ಹೇಳಿದರು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹ ಹಾಗೂ ಭೂಕುಸಿತದ ಹಿನ್ನೆಲೆ ಅಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣಾ ಕಾರ್ಯಾಚರಣೆಯ ಕುರಿತು ಹೊಸದಿಲ್ಲಿಯ ಕರ್ನಾಟಕ ಭವನದ ನಿವಾಸಿ ಆಯುಕ್ತರಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ ಪಡೆದರು. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ಸ್ಮರಣಾರ್ಥ ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ನೂತನವಾಗಿ ನಿರ್ಮಿಸಿದ ಸಿಂಥೆಟಿಕ್ ಬಾಸ್ಕೆಟ್ಬಾಲ್ ಮೈದಾನವನ್ನು ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಉದ್ಘಾಟಿಸಿದರು. ರಾಷ್ಟಮಟ್ಟದ ಖೋಖೋ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿರುವ ಕರ್ನಾಟಕದ 18 ವರ್ಷದೊಳಗಿನವರ ಬಾಲಕರ ಖೋಖೋ ತಂಡದ ತರಬೇತುದಾರರಾಗಿ ಧಾರವಾಡ ಜಿಲ್ಲೆ ಅಣ್ಣಿಗೇರಿಯ ಎಂಬಿ ಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಅತಿಥಿ ದೈಹಿಕ ಶಿಕ್ಷಣ ನಿರ್ದೇಶಕ ಪ್ರಕಾಶ್ ಪೂಜಾರ್ ನೇಮಕಗೊಂಡಿದ್ದಾರೆ. ಮಂತ್ರಾಲಯ, ನಂಜನಗೂಡು ಸೇರಿದಂತೆ ನಾಡಿನ ಶ್ರೀ ರಾಘವೇಂದ್ರ ಮಠಗಳಲ್ಲಿ ಗುರುರಾಯರ 355ನೇ ಮಧ್ಯಾರಾಧನೆ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು. ಸ್ವಾವಲಂಬನೆ, ಉದ್ಯಮಶೀಲತೆ ಮತ್ತು ದೇಶೀ ಉತ್ಪಾದನೆ ಉತ್ತೇಜಿಸುವುದು ಎಂಬ ಧ್ಯೇಯದೊಂದಿಗೆ ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಅತಿಸಣ್ಣ, ಸಣ್ಣ, ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳ ದಿನಾಚರಣೆ ಹಲವೆಡೆ ಜರುಗಿತು. ಕೊಪ್ಪಳ ಜಿಲ್ಲೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸಾಹಿಲ್ ಬಾಗ್ಲಾ ಅಧಿಕಾರ ವಹಿಸಿಕೊಂಡಿದ್ದಾರೆ. ಗದಗ್ ಜಿಲ್ಲೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಎಚ್ಎನ್ ಮಿಥುನ್ ಅಧಿಕಾರ ಸ್ವೀಕರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್, ವಿಕಸಿತ ಭಾರತಕ್ಕಾಗಿ ವ್ಯಸನಮುಕ್ತ ಯುವಜನತೆ, ಪ್ರಧಾನಮಂತ್ರಿ ಪ್ರತಿಪಾದನೆ. ಅರಣ್ಯ ಇಲಾಖೆಯಿಂದ ಚಾರಣ ಮತ್ತು ಇಕೋ ಟ್ರೇಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೆ. ಎಂಎಂ ಕಲಬುರ್ಗಿ ಅವರ ಜ್ಞಾನದ ಕಾಯಕ ಪೀಳಿಗೆಗಳಿಗೆ ದಾರಿದೀಪ, ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಅಭಿಮತ. ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸ, ಪೋಷಕರ ಜಾಗೃತಿ ಅಭಿಯಾನ ಇಂದಿಗೆ ಮುಕ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
7: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
8: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
7: ಸಾಮಾಜಿಕ ಮಾಧ್ಯಮಗಳು ನಮಗೆ ಪ್ರಪಂಚದಾದ್ಯಂತದ ಎಲ್ಲದರೊಂದಿಗೆ ಸಂಪರ್ಕದಲ್ಲಿರಲು ಸಹಾಯ ಮಾಡುತ್ತವೆ. ಆದರೆ ಸೋಷಿಯಲ್ ಮೀಡಿಯಾ ಮತ್ತು ಮೆಸೇಜಿಂಗ್ ಆ್ಯಪ್ಗಳಿಂದ ನಮ್ಮ ಜೀವನ ಸುಲಭವಾಗುತ್ತಿರುವುದು ಎಷ್ಟು ನಿಜವೋ ನಮ್ಮ ಖಾಸಗಿತನಕ್ಕೂ ಕುತ್ತು ಬಂದಿರುವುದು ಅಷ್ಟೇ ನಿಜ. ತಂತ್ರಜ್ಞಾನ ಬೆಳೆದಂತೆಲ್ಲ ಸಾಮಾಜಿಕ ಜಾಲತಾಣಗಳನ್ನು ಹ್ಯಾಕ್ ಮಾಡಲು ವಂಚಕರು ಹೊಸ ಮಾರ್ಗಗಳನ್ನು ಕಂಡುಹಿಡಿಯುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆಯೊಂದಿಗೆ ನಾವು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕುವ ಮಾಹಿತಿಗಳನ್ನು ಬಳಸಿಕೊಂಡೇ ಸೈಬರ್ ಕ್ರೈಂ ಎಸಗುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳುತ್ತಾರೆ. ಇದರಿಂದಾಗಿ ಸೈಬರ್ ಅಪರಾಧ ಮಾಡುವವರಿಗೆ ಬೇಕಾದ ಎಲ್ಲಾ ರೀತಿಯ ಮಾಹಿತಿಗಳು ಸಿಗಲಿವೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಷ್ಟು ಅಲರ್ಟ್ ಇದ್ದರೂ ಸಾಲದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಅಲರ್ಟ್ ಇರಬೇಕು ಹಾಗೂ ಯಾವ ಎಚ್ಚರಿಕೆ ವಹಿಸಬೇಕು ಎಂದು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ ಬನ್ನಿ. ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಬೇಡಿ. ಈ ರೀತಿ ಶೇರ್ ಮಾಡುವುದರಿಂದ ಸೈಬರ್ ಕಳ್ಳಲಿಗೆ ಸುಲಭವಾಗಿ ನಿಮ್ಮ ಎಲ್ಲಾ ವಿವರ ಸಿಗಲಿದ್ದು ವಂಚನೆ ಎಸಗಲು ಸುಲಭ ಮಾರ್ಗ ನೀವೇ ಹುಡುಕಿಕೊಟ್ಟಂತಾಡುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಾಹಿತಿಗಳಾದ ಪೂರ್ಣ ಹೆಸರು, ಮನೆಯ ವಿಳಾಸ ಹಾಕಬೇಡಿ. ನಿಮ್ಮ ಮನೆಯ ವಿಳಾಸ ಮತ್ತು ನಿಮ್ಮ ಮಕ್ಕಳ ಶಾಲೆಯ ಹೆಸರನ್ನು ಇಂಟರ್ನೆಟ್ನಲ್ಲಿ ಹಂಚಿಕೊಳ್ಳಬೇಡಿ. ಕಂಪ್ಯೂಟರ್ನಿಂದ ಲಾಗ್ ಆಫ್ ಮಾಡಿ. ನೀವು ಕಂಪ್ಯೂಟರ್ನಿಂದ ಸೋಷಿಯಲ್ ಮೀಡಿಯಾ ಬಳಸುತ್ತಿದ್ದರೆ ಯಾವಾಗಲೂ ನಿಮ್ಮ ಕಂಪ್ಯೂಟರ್ನಿಂದ ನಿಮ್ಮ ಸೋಷಿಯಲ್ ಖಾತೆಗಳನ್ನು ಲಾಗ್ ಆಫ್ ಮಾಡಿ. ಇದರಿಂದ ಬೇರೆ ಯಾರಾದರೂ ನಿಮ್ಮ ಸೋಷಿಯಲ್ ಮೀಡಿಯಾ ಬಳಸುವುದನ್ನು ತಪ್ಪಿಸಬಹುದು. ಕಚೇರಿ ಅಥವಾ ಹೊಸ ಜಾಗದಲ್ಲಿ ಸಾಧ್ಯವಾದಷ್ಟು ಕಂಪ್ಯೂಟರ್ಗಳಲ್ಲಿ ಲಾಗಿನ್ ಆಗುವುದನ್ನು ತಪ್ಪಿಸಿ. ಪಾಸ್ವರ್ಡ್ ಶೇರ್ ಮಾಡಬೇಡಿ. ನಿಮ್ಮ ಪಾಸ್ವರ್ಡ್ ಎನ್ನುವುದು ನೀವು ದಿನನಿತ್ಯವೂ ಬಳಸುವ ಟೂತ್ ಬ್ರಷ್ನಂತೆ. ಇದನ್ನು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸರಳ ಪಾಸ್ವರ್ಡ್ ಬದಲಿಗೆ ಅಂದಾಜಿಸಲು ಸಾಧ್ಯವಿಲ್ಲದ ಪಾಸ್ವರ್ಡ್ಗಳನ್ನು ಸೆಟ್ ಮಾಡಿರಿಸಿ. ಅಪರಿಚಿತರೊಂದಿಗೆ ಮಾಹಿತಿ ಹಂಚಿಕೊಳ್ಳಬೇಡಿ. ಅಪರಿಚಿತರೊಂದಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಅಥವಾ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ. ನೀವು ಯಾರೊಂದಿಗೆ ಮಾಹಿತಿ ಹಂಚಿಕೊಳ್ಳುತ್ತಿದ್ದೀರಿ ಎನ್ನುವುದು ನಿಮಗೆ ತಿಳಿಯದೇ ಇರುವುದರಿಂದ ಇದು ಅಪಾಯಕಾರಿಯೇ ಸರಿ. ಕೆಲವೊಮ್ಮೆ ನಿಮಗೆ ಮೆಸೇಜ್ ಕಳುಹಿಸುತ್ತಿರುವವರು ಫೇಕ್ ಅಕೌಂಟ್ನಿಂದಲೂ ಮೆಸೇಜ್ ಮಾಡುತ್ತಿರುವ ಸಾಧ್ಯತೆ ಇದೆ. ಹೀಗಾಗಿ ಯಾರೊಂದಿಗಾದರೂ ಮಾಹಿತಿ ಹಂಚಿಕೊಳ್ಳುವಾಗ 10 ಬಾರಿ ಯೋಚನೆ ಮಾಡಿ. ಅವಶ್ಯವಿದೆ ಎನಿಸುವಷ್ಟು ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳಿ. ವಯಸ್ಸಿನ ಮಿತಿಯರಿವಿರಲಿ. ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ನಿಮ್ಮ ಮನೆಯಲ್ಲಿ ಮಕ್ಕಳು ಸಹ ಬಳಸುತ್ತಿದ್ದಾರಾ? ಅವರು ನಿಮ್ಮ ಫೋನ್ನಲ್ಲಿ ಯಾವ ಖಾತೆ ಬಳಸುತ್ತಿದ್ದಾರೆ ಎನ್ನುವ ಬಗ್ಗೆ ಎಚ್ಚರಿಕೆ ವಹಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ವಯಸ್ಸಿನ ಮಿತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ನಿಮ್ಮ ಖಾತೆಯಿಂದ ಯಾವುದಾದರೂ ಮೆಸೇಜ್ ಕಳುಹಿಸಿದರೂ ಅದರಿಂದಲೂ ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಪಬ್ಲಿಕ್ ಸರ್ಚ್ನಿಂದ ನಿಮ್ಮ ಪ್ರೊಫೈಲ್ ಅನ್ನು ನಿರ್ಬಂಧಿಸಿ. ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣದಲ್ಲಿ ನೀವು ಈ ಮಾದರಿಯ ಆಯ್ಕೆಯನ್ನು ಪಡೆಯುತ್ತೀರಿ. ಅದರ ಮೂಲಕ ನೀವು ನಿಮ್ಮ ಪ್ರೊಫೈಲ್ ಅನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ಈ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ನಿಮ್ಮನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ನಮಸ್ಕಾರ ಪ್ರಿಯ ಕೇಳುವರೆ, ರೇಡಿಯೋ ನೀನಾದ 90.4 FM ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜಗತ್ತಿನಾದ್ಯಂತ ಅಥವಾ ನಮ್ಮ ಸುತ್ತಮುತ್ತಲು ಸಾಕಷ್ಟು ವಿಷಯಗಳು ದಿನದಿಂದ ದಿನಕ್ಕೆ ನಡೀತಾನೆ ಇರುತ್ತೆ. ನಾವು ಅದಕ್ಕೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ ಹೋಗಲ್ಲ. ಇರ್ಲಿ ಬಿಡು, ಎಲ್ಲೋ ಆಗ್ತಿರೋದು ನಮ್ಗೇನಾಗುತ್ತೆ ಅಂತೇಳಿ ಕೈ ಬಿಟ್ಬಿಡ್ತೀವಿ. ಈಗ ಈ ವಿಷಯ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಇತ್ತೀಚೆಗೆ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಸಂಘರ್ಷ ವಿಶ್ವದಾದ್ಯಂತ ಗಮನ ಸೆಳೆತಾ ಇದೆ. ಇದರಿಂದ ಸಾಕಷ್ಟು ದೇಶಗಳ ಆರ್ಥಿಕತೆ, ತೈಲದ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಇದೆಲ್ಲದೂ ಏರಿಕೆ ಆಗ್ತದೆ. ಸೊ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದ್ರೆ ಉಜಿರೆ ಅಂತ ಸಣ್ಣ ಪಟ್ಟಣದಲ್ಲಿರುವ ನಮ್ಮ ಜನರ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀಳ್ತದೆ ಅನ್ನೋದನ್ನ ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ಚರ್ಚಿಸಲಿದ್ದೇವೆ. ಈ ವಿಷಯದ ಕುರಿತು ನಮ್ಮೊಂದಿಗೆ ಮಾತನಾಡಲು ಉಪಸ್ಥಿತರಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯ ನಿವೃತ್ತ ಪ್ರಾಂಶುಪಾಲರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಸರ್. ಸರ್, ಮೂರನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ.
3: ಥ್ಯಾಂಕ್ ಯು.
2: ಯುದ್ಧವು ಸ್ಥಳೀಯವಾಗಿ ಹಣಕಾಸು ಮತ್ತು ವ್ಯವಹಾರದ ಮೇಲೆ ಯಾವ ರೀತಿ ಎಲ್ಲ ಪರಿಣಾಮವನ್ನು ಬೀರಿದೆ ಅನ್ನೋದನ್ನ ಎರಡನೇ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡಿದ್ವಿ. ಅದೇ ರೀತಿ ಸಂದರ್ಶನವನ್ನು ಮುಂದುವರಿಸುತ್ತಾ ಸರ್, ಈಗ ಇರಾನ್ನಲ್ಲಿ ಯುದ್ಧ ಆಗ್ತಿದೆ. ಸೊ ಅಲ್ಲಿ ಯುದ್ಧ ಆಗ್ತಿದೆ ಅಂತ ಹೇಳಿ ನನ್ನ ಸ್ಯಾಲರಿ ಅಂತೂ ಹೆಚ್ಚಿಗೆ ಮಾಡಲ್ಲ. ಸೊ ಈಗ ನಾನು ಅಗತ್ಯ ವಸ್ತುಗಳನ್ನ ಖರೀದಿಸಲೇಬೇಕು, ಹಾಲಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅಥವಾ ನಾನು ಇಲ್ಲಿಂದ ಬೇರೆ ಎಲ್ಲೋ ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ನಾನು ಮಾಡಲೇಬೇಕು, ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನನಗೆ. ಸೊ ಅಂತಹ ಸಂದರ್ಭಗಳಲ್ಲಿ ನನ್ನ ಮಂತ್ಲಿ ಎಕ್ಸ್ಪೆನ್ಸಸ್ ನ ಯಾವ ರೀತಿ ನಾನು ಯೋಜನೆಗಳನ್ನ ಮಾಡ್ಕೊಳ್ಬಹುದು ಸರ್?
3: ಕರೆಕ್ಟ್, ಒಳ್ಳೆಯ ಒಳ್ಳೆಯ ಪ್ರಶ್ನೆ. ನೋಡಿ, ಅಲ್ಲಿಯ ಸಂಘರ್ಷ ನಮ್ಮ ಕೈಯಲ್ಲಿಲ್ಲ. ನಮ್ಮ ಮನೆಯ ಹಣಕಾಸಿನ ನಿರ್ವಹಣೆ, ನಮ್ಮ ಪಾಕೆಟಿನ ಹಣಕಾಸಿನ ನಿರ್ವಹಣೆ ನಮ್ಮ ಕೈಯಲ್ಲಿದೆ. ಇಂಥ ಸಂದರ್ಭದಲ್ಲಿ ನಾವು ಆತಂಕ ಪಡುವ ಅಗತ್ಯ ಇಲ್ಲ. ಇಲ್ಲಿ ಬೇಕಾಗುವಂಥದ್ದು ವಿವೇಕ, ವಿವೇಚನೆ. ಇದರಿಂದ ಯೋಚನೆ ಯೋಜನೆ ಮಾಡಿದ್ರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ನೋಡಿ, ಪ್ರತಿ ಕುಟುಂಬ ಕೂಟ ತಮ್ಮ ಮಾಸಿಕ ಬಜೆಟ್ ಅನ್ನು ಪರಿಶೀಲಿಸಬೇಕು. ನಮ್ಮಲ್ಲಿ ಎಷ್ಟು ಜನರಿಗೆ ಅವರ ಸಂಬಳ ಎಷ್ಟು ಅಂತ ಕೇಳಿದ್ರೆ ಗೊತ್ತಿರಬಹುದು. ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ಅಂತ ಕೇಳಿದ್ರೆ ನಮ್ಮ ಹತ್ರ ಲೆಕ್ಕ ಇಲ್ಲ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಡೈರಿಯಲ್ಲಿ ಬರೀತಾ ಇದ್ರು, ಆ ಅಭ್ಯಾಸವೂ ಇವತ್ತು ಇಲ್ಲ. ನಾವು ನಮ್ಮ ಮೊಬೈಲ್ ಅನ್ನೇ ಆಚೆ ಮಾಡಿ ನೋಡ್ಬೇಕು, ಯಾವ ಯಾವ್ದಕ್ಕೆ ನಾವು ಕೊಟ್ಟಿದ್ದೇವೆ ಅಂತೇಳಿ. ಹಾಗಾಗಿ ನಮ್ಮ ಬಜೆಟ್ ಅನ್ನು ನಾವು ತಯಾರಿ ಮಾಡಿಕೊಳ್ಬೇಕು. ಅದರಲ್ಲಿ ತುಂಬಾ ಅನಗತ್ಯ ವೆಚ್ಚಗಳಿವೆ. ಅಗತ್ಯ ವೆಚ್ಚಗಳು ಇವೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಅನಗತ್ಯ ವೆಚ್ಚಗಳಿವೆ, ಅವುಗಳನ್ನು ಪ್ರತ್ಯೇಕಿಸಿ ಅನಿವಾರ್ಯವಲ್ಲದ ಖರೀದಿಗಳನ್ನ ಸ್ವಲ್ಪ ಮುಂದೂಡಬೇಕು. ನನಗೆ ಟಿವಿ ತಗೊಳ್ಬೇಕು ಅಂತ ಹೇಳಿದೆ, ಈಗಲೇ ಬೇಕು ಅಂತ ಹೇಳಿ ಇಲ್ಲ ಅಲ್ಲ, ಮನೆಯ ಸಣ್ಣ ಟಿವಿ ಸಾಕು, ಅದನ್ನು ಮುಂದೂಡುವ. ಎರಡನೇದಾಗಿ ಉಳಿತಾಯಕ್ಕೆ ಆದ್ಯತೆ ನೀಡಬೇಕು. ಯಾಕಂದ್ರೆ ಆ ಹಣಕಾಸು ನಿರ್ವಹಣೆಗೆ ಕನ್ಸಲ್ಟೆಂಟ್ಸ್ ಇದ್ದಾರಲ್ಲ, ಅವರು ಹೇಳ್ತಾರೆ ಆದಾಯದ ಒಂದು ಭಾಗವನ್ನ ತುರ್ತು ಪರಿಸ್ಥಿತಿಗಾಗಿ ಮೀಸಲಿಡಿ ಅಂತ ಹೇಳ್ತಾರೆ. ಕನಿಷ್ಠ ಒಬ್ಬ ವ್ಯಕ್ತಿ ಹತ್ರ 3-6 ತಿಂಗಳ ಅಗತ್ಯ ವೆಚ್ಚಕ್ಕೆ ಸಾಕಾಗುವಷ್ಟು ತುರ್ತು ನಿಧಿ ಇದ್ದರೆ ಕುಟುಂಬ ಆತ್ಮವಿಶ್ವಾಸದಿಂದ ನಡೆಯುತ್ತದೆ. ನಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ, ತಿಂಗಳ ಸಂಬಳ ಆಗುವಾಗ 31ನೇ ತಾರೀಕು ಸಂಬಳ ಬರುವುದಿದ್ರೆ ನಾವು 20-20ನೇ ತಾರೀಕಿನಿಂದ ಲೆಕ್ಕ ಹಾಕ್ತೇವೆ, ಸಾಲ ತಗೊಳ್ಳಿಕ್ಕೆ ಆರಂಭ ಮಾಡ್ತೇವೆ. ನಮ್ಮ ಹಣಕಾಸಿನ ನಿರ್ವಹಣೆ ಸರಿ ಇಲ್ಲದೆ ಇದ್ರೆ ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಮತ್ತೊಂದು, ನೀವು ಹೇಳಬಹುದು ಸಾಲ ತಗೊಳ್ಬಹುದಲ್ಲ ಅಂತ. ನಮ್ಮನ್ನು ಸಾಲ ತಗೊಳ್ಳಿಕ್ಕೆ ಉತ್ತೇಜಿಸುವ ವ್ಯವಸ್ಥೆ ಇವತ್ತಿದೆ. ನಾವು ಸುಮ್ಮನೆ ಮನೆಯಲ್ಲಿ ಕೂತ್ರು ನಮ್ಗೆ ಫೋನ್ ಮಾಡಿ ಸಾಲ ಬೇಕಂತ ಕೇಳ್ತಾರೆ. ಹಾಗಾಗಿ ನೋಡಿ, ಅನಗತ್ಯವಾಗಿ ನಾವು ಸಾಲ ತಗೊಳ್ತೇವೆ. ಎಷ್ಟೋ ಕಾಲ್ಗಳು ಬರುತ್ತೆ, ನೀವು ಸ್ಕೂಟರ್ ತಗೊಳ್ಳಿ, ಬೈಕ್ ತಗೊಳ್ಳಿ, ನನಗೆ ಬೇಕಾ ಅಂತ ನಾನು ಆಲೋಚನೆ ಮಾಡಬೇಕು. ಯಾಕಂದ್ರೆ ಅನಗತ್ಯ ಸಾಲದ ಹೊರೆಯನ್ನ ನಾವು ತಪ್ಪಿಸಿಕೊಳ್ಬೇಕು. ಹೊಸ ಸಾಲ ತಗೊಳ್ಳುವ ಮೊದಲು ಅದರ ಅಗತ್ಯವನ್ನ ಚೆನ್ನಾಗಿ ನಾವು ಪರಿಗಣಿಸಬೇಕು. ಇನ್ಸ್ಟಾಲ್ಮೆಂಟ್ಗಳಲ್ಲಿ ಬಂಗಾರ ಕೊಡ್ತಾರೆ, ಆಭರಣಗಳನ್ನ ಕೊಡ್ತಾರೆ, ಇನ್ಸ್ಟಾಲ್ಮೆಂಟ್ಗಳಲ್ಲಿ ಬಟ್ಟೆ ಕೊಡ್ತಾರೆ, ಇದು ನಮಗೆ ಬೇಕಾ ಅನ್ನೋದು ಬಹಳ ಮುಖ್ಯ. ನಾಲ್ಕನೇದಾಗಿ, ನಮ್ಮ ಜೀವನ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಕರೆಂಟ್ ಮತ್ತು ಇಂಧನ ಇಲ್ಲದಿದ್ರೆ ನಡೆಯುವುದೇ ಇಲ್ಲ. ನಮ್ಮ ಹತ್ರ ಬೈಕ್ ಅಥವಾ ಸ್ಕೂಟರ್ ಅಥವಾ ಕಾರ್ ಇಲ್ಲದಿದ್ರೆ ನಮಗೆ ನಡೆದೇ ಅಭ್ಯಾಸ ಇಲ್ಲ. ಹಾಗಾಗಿ ನೋಡಿ, ಇದನ್ನ ಬಹಳ ಮಿತವಾಗಿ ನಾವು ಖರ್ಚು ಮಾಡಬೇಕು. ಎಷ್ಟು ಅನಾವಶ್ಯಕವಾಗಿ ತಿಂದು ಮೈ ಕರಗಿಸಿಕೊಳ್ಳಿಕ್ಕಾಗಿ ನಾವು ಓಡುವ ಬದಲಿಗೆ ಎಲ್ಲೆಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟು ಅಲ್ಲಲ್ಲಿ ನಮ್ಗೆ ನಡ್ಕೊಂಡು ಹೋಗ್ಬೋದಲ್ಲ. ಯಾಕಂದ್ರೆ ನಾವು ನಮ್ಮ ಕಾಲಿಗೆ ಎಕ್ಸಸೈಸ್ ಕೊಟ್ಟಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಅನಾವಶ್ಯಕ ನಾವು ಎಕ್ಸಸೈಸ್ ಮಾಡುವ ಬದಲಿಗೆ ದೈನಂದಿನ ನಮ್ಮ ಕೆಲಸಗಳಲ್ಲೇ ಎಕ್ಸಸೈಸ್ ಮಾಡಿದ್ರೆ ಎಷ್ಟು ಒಳ್ಳೇದು. ಹಾಗಾಗಿ ನೋಡಿ, ಸಣ್ಣ ಉಳಿತಾಯಗಳು, ನೀವು ಕೇವಲ ಪೇಟೆಗೆ ಹೋಗುವಾಗ ಸ್ಕೂಟರ್ ನ ಬದಲು ನಡ್ಕೊಂಡು ಹೋಗಿ, ಅಷ್ಟು ಪೆಟ್ರೋಲ್ ಉಳಿದ್ರೆ, ಅಷ್ಟು ಡಾಲರ್ ಮೇಲೆ ಏನು ಬೇಡಿಕೆ ಕಡಿಮೆ ಆದ್ರೆ ದೇಶಕ್ಕೂ ಒಳ್ಳೇದು, ಒಳ್ಳೇದು ನಮಗೂ ಒಳ್ಳೇದು. ಹಾಗಾಗಿ ಸಣ್ಣ ಉಳಿತಾಯ ದೀರ್ಘಾವಧಿಯಲ್ಲಿ ದೊಡ್ಡ ಉಳಿತಾಯ ಆಗತ್ತೆ. ಇನ್ನೊಂದು ಮತ್ತು ನಾನು ಹೇಳಬೇಕು, ಅಲ್ಲಿ ಯುದ್ಧ ಅಂತ ಅಲ್ಲ. ಹೌದು, ಇದ್ರಿಂದಾಗ ಏನಾಗುತ್ತೆ, ಹೇ ಡೀಸೆಲ್ ಎಲ್ಲ ಇನ್ನು ಸಿಕ್ಕದೇ ಇರಬಹುದು, ಸ್ವಲ್ಪ ಡೀಸೆಲ್ ತಗೊಳ್ಳುವ, ಸ್ವಲ್ಪ ಗ್ಯಾಸಿನಣ್ಣೆ ಮನೆಯಲ್ಲಿ ಇಟ್ಟುಕೊಳ್ಳುವ, ಸ್ವಲ್ಪ ದಿನಸಿ ತಂದು ನಮ್ಮ ಅಡುಗೆ ಮನೆಯ ಅಟ್ಟದಲ್ಲಿ ಇಟ್ಟು ಬಿಡುವ ಅಂತ ಹೇಳುದು ಅನಾವಶ್ಯಕ ವದಂತಿಗಳಿಗೆ ಕಿವಿ ಕೊಡುವಂತದ್ದು. ನಿಮಗೆ ಗೊತ್ತಿದೆ, ನೀವು ಫೇಸ್ಬುಕ್ ಅಥವಾ ಯೂಟ್ಯೂಬ್ಗಳಲ್ಲಿ ಅಥವಾ ಜಾಲತಾಣಗಳಲ್ಲಿ ನೋಡಿದ್ರೆ ಏನೆಲ್ಲ ಭಯಗಳನ್ನು ಹುಟ್ಟಿಸುವಂತ ಸಂದೇಶಗಳು ಬರ್ತಾ ಇರ್ತದೆ. ಅವರಿಗೆ ಕೆಲಸ ಏನು ಅಂತ ಹೇಳಿದ್ರೆ, ಅವರಿಗೆ ಅದನ್ನು ನೋಡುವವರು ಬೇಕು, ಹೆಚ್ಚು ನೋಡುಗರು ಬಂದ್ರೆ ಅವರಿಗೆ ದುಡ್ಡು ಸಿಗುತ್ತೆ, ನಮ್ಗೆ ಭಯ ಹುಟ್ಟಿಸಿ. ಹಾಗಾಗಿ ವದಂತಿಗಳಿಗೆ ನಾವು ಯಾವತ್ತೂ ಕಿವಿ ಕೊಡಬಾರದು. ಬೆಲೆಗಳು ಏರ್ತದೆ ಎನ್ನುವ ಭಯದಿಂದ ಅಗತ್ಯಕ್ಕಿಂತ ಹೆಚ್ಚು ವಸ್ತುಗಳನ್ನು ಸಂಗ್ರಹಿಸಿ ಇಡುವುದು ಒಳ್ಳೆಯದಲ್ಲ. ದೇಶದ ದೃಷ್ಟಿಯಿಂದ ಮತ್ತು ನಮ್ಮ ಸ್ವಂತ ದೃಷ್ಟಿಯಿಂದ ಕೂಡ ಅನಗತ್ಯವಾಗಿ ವಸ್ತುಗಳನ್ನು ಮನೆಯಲ್ಲಿ ಪೇರಿಸಿ ಇಡುವಂತದ್ದು ಇದು ವೇಸ್ಟ್. ಹಾಗಾಗಿ ಒಂದು ಆರ್ಥಿಕ ಪಾಠವನ್ನ ನೆನಪಿಡಬೇಕು. ಆದಾಯ ಎಷ್ಟು, ಇವಾಗ ಹೇಳಿದ್ರಲ್ಲ ಸಂಬಳ ಜಾಸ್ತಿ ಆಗೋದಿಲ್ಲ ಅಂತೇಳಿ, ಇದಕ್ಕೆ ನಾನು ಹೇಳ್ತೇನೆ ನೋಡಿ, ಆದಾಯ ಎಷ್ಟು ಎಂಬುದು ಮುಖ್ಯ ಅಲ್ಲ, ಅದನ್ನು ಎಷ್ಟು ಜಾಣ್ಮೆಯಿಂದ ನಾವು ನಿರ್ವಹಣೆ ಮಾಡ್ತೇವೆ ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇಂದಿನ ಜಾಗತಿಕ ಅನಿಶ್ಚಿತತೆಯ ಸಂದರ್ಭದಲ್ಲಿ ಭಯ ಅಲ್ಲ ಹಣಕಾಸಿನ ಶಿಸ್ತು, ಆತಂಕ ಅಲ್ಲ ಯೋಜಿತ ಉಳಿತಾಯ, ವದಂತಿಯಲ್ಲ ವಿಶ್ವಾಸಾರ್ಹ ನಂಬಿಕೆಯ ಮಾಹಿತಿ, ಇದು ನಮ್ಮ ಕುಟುಂಬವನ್ನ ಸಂರಕ್ಷಿಸುತ್ತದೆ ಅಂತ ನಾನು ನಂಬಿದ್ದೇನೆ.
2: ಇದು ಸ್ಮಾರ್ಟ್ ಫೋನ್ಗಳ ಯಾರ ಸರ್, ಸೋಷಿಯಲ್ ಮೀಡಿಯಾಗಳು ಸಾಕಷ್ಟು ಇದೆ. ಸೊ ಈಗ ನೀವೇ ಹೇಳಿದ್ರಿ ಸರ್, ಏನಂತ ಫೇಸ್ಬುಕ್ ಅಲ್ಲಿ ಯಾವ್ದೋ ಒಂದು ಪೋಸ್ಟ್ ಬರುತ್ತೆ, ಬೆಲೆ ಏರಿಕೆ ಆಗುತ್ತೆ, ಸೊ ಅಷ್ಟೆಲ್ಲಾ ಪೋಸ್ಟ್ಗಳು ಬಂದೇ ಬರುತ್ತೆ ಸರ್. ಅದರಲ್ಲಿ ನಿಜ ಯಾವ್ದು ಸುಳ್ಳು ಯಾವ್ದು ಅಂತೇಳಿ ಗುರುತಿಸುವಂತದ್ದು ಎಷ್ಟು ಮುಖ್ಯ ಆಗುತ್ತೆ ಸರ್, ಅಥವಾ ಗುರುತಿಸೋದನ್ನ ನಾವು ಯಾವ ರೀತಿ ಗುರುತಿಸಬೇಕಾಗತ್ತೆ?
3: ನೋಡಿ, ಬಹಳ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನ ಕೇಳಿದ್ರಿ. ಇಂದಿನ ಡಿಜಿಟಲ್ ಯುಗದಲ್ಲಿ ಯುದ್ಧಕ್ಕಿಂತಲೂ ವೇಗವಾಗಿ ಹರಡುವಂತದ್ದು ಸುದ್ದಿ, ಆದರೆ ಎಲ್ಲಾ ಸುದ್ದಿಗಳು ಸತ್ಯವಾಗಿರುವುದಿಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಆದರೂ ಒಮ್ಮೆ ಅದನ್ನು ನೋಡುವಂತದ್ದು ನಮ್ಮ ಅಭ್ಯಾಸ. ನಿಜವಾದ ಮಾಹಿತಿಯನ್ನು ಗುರುತಿಸುವುದು ನಮ್ಮೆಲ್ಲರ ಕೂಡ ದೊಡ್ಡ ಜವಾಬ್ದಾರಿ. ಯುದ್ಧ ಅಥವಾ ಜಾಗತಿಕ ಅಶಾಂತಿಗಳ ಸಂಘರ್ಷಗಳ ಸಂದರ್ಭದಲ್ಲಿ ವದಂತಿಗಳು, ಹಳೆಯ ವಿಡಿಯೋಗಳು, ತಿರುಚಿದ ಚಿತ್ರಗಳು ಮತ್ತು ಪರಿಶೀಲಿಸದ ಸಂದೇಶಗಳು ಇದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೇಗವಾಗಿ ಹರಡುತ್ತದೆ. ಜನರಲ್ಲಿ ಅನಗತ್ಯ ಭಯ, ಆತಂಕ, ಗೊಂದಲ ಉಂಟು ಮಾಡುತ್ತದೆ. ಆದ್ರಿಂದ ಯಾವುದೇ ಸುದ್ದಿಯನ್ನ ನಂಬುವ ಮೊದಲು ಅದರ ಮೂಲ ಯಾವುದು, ಅಧಿಕೃತ ಸಂಸ್ಥೆಗಳು ಅಥವಾ ಸುದ್ದಿ ಸಂಸ್ಥೆಗಳು ಅದನ್ನು ದೃಢಪಡಿಸಿದೆಯಾ ಅಥವಾ ಅದು ಇತ್ತೀಚಿನ ಮಾಹಿತಿಯಾ ಎಂಬುದನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ವಿಶೇಷ ಆರ್ಥಿಕ ವಿಷಯಗಳಲ್ಲಿ ಮುಖ್ಯವಾಗಿ ಪೆಟ್ರೋಲಿಗೆ ನಾಳೆಯಿಂದ ಇಷ್ಟು ರೂಪಾಯಿ ಜಾಸ್ತಿ ಆಗ್ತದೆ ಅಂತ ಯಾರೊಬ್ಬ ಬರೆದು ಬಿಡ್ತಾನೆ ಫೇಸ್ಬುಕ್ ಅಲ್ಲಿ, ಎಲ್ಲ ಒಂದ್ ಕಡೆ ಹಾಕ್ತಾನೆ, ಎಲ್ಲರೂ ನೋಡುದೇ ಅದನ್ನು, ಅಲ್ಲಿ ಬಂದದ್ದೇ ಸತ್ಯ ಅಂತ. ನಮ್ಗೆ ಒಂದು ಕಾಲದಲ್ಲಿ ನಮ್ಮ ಜನರಲ್ಲಿ ಒಂದು ಸಾಮಾನ್ಯ ನಂಬಿಕೆ ಇತ್ತು, ಪ್ರಿಂಟ್ ಆಗಿ ಬಂದದ್ದು ಸತ್ಯ ಅಂತ. ಇವತ್ತು ಅದಲ್ಲ ಅನ್ನೋದು ಗೊತ್ತಾಗಿದೆ. ಡಿಜಿಟಲ್ ಮಾಧ್ಯಮದಲ್ಲಿ ಕೂಡ ಒಮ್ಮೆಗೆ ಬಂದಾಗ ನಮ್ಗೆ ಅದು ಸತ್ಯ ಅಂತ ಭಾವನೆ ಆಗಿ, ಯಾಕಂದ್ರೆ ನಮ್ಮನ್ನು ಅದು ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡ್ತದೆ, ಆಕರ್ಷಣೆಗೊಳಿಸ್ತದೆ ಮತ್ತು ಸತ್ಯ ಅಂತ ನಂಬುವ ಹಾಗೆ ಮಾಡ್ತದೆ. ಹಾಗಾಗಿ ನಾಳೆಯಿಂದ ಬೆಲೆ ಜಾಸ್ತಿ ಆಗುತ್ತೆ, ತಕ್ಷಣ ಖರೀದಿಸಿ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡ್ಬೇಕು, ಇದರಲ್ಲಿ ಏನೋ ಒಂದು ನಮ್ಗೆ ಗುಮಾನಿ ಅನುಮಾನ ಬರಬೇಕು. ಯಾಕೆ ಒಂದು ಕಂಪನಿಯವರು ಅಥವಾ ಯಾವುದೋ ಒಂದು ವಸ್ತುವನ್ನ ನಾಳೆಯಿಂದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಯಾಕೆ ಹೇಳಬೇಕು? ಅವರ ಸ್ಟಾಕ್ ಅನ್ನ ಕ್ಲಿಯರೆನ್ಸಿಯಲ್ಲಿ ಇರಬಹುದು, ಇದು ಅದು ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಜನರಿಂದ ಜನರಿಗೋಸ್ಕರ ಇದೆಲ್ಲ ಸರ್ಕಾರ ಅಂತ ಹೇಳ್ತೇವೆ. ಆದ್ರೆ ನಾಗರಿಕ ನಾವು ಕೇವಲ ಮತದಾರರಲ್ಲ, ಸತ್ಯವನ್ನು ಪರಿಶೀಲಿಸಿ ಮಾಹಿತಿಯನ್ನು ಹಂಚಿಕೊಳ್ಳುವ ವ್ಯಕ್ತಿ ನಾವಾಗಬೇಕು. ಸುದ್ದಿಯನ್ನು ಮೊದಲು ಹಂಚಿಕೊಳ್ಳುವುದಕ್ಕಿಂತ ಅದರ ಅದು ಸತ್ಯವೇ ಅಂತ ಮೊದಲು ಪರೀಕ್ಷಿಸಿಕೊಳ್ಳುವುದು ಬಹಳ ಮುಖ್ಯ. ಇದು ಡಿಜಿಟಲ್ ಯುಗದ ನಾಗರಿಕ ಪ್ರಜ್ಞೆ ಅಂತ ನಾನು ನಂಬುತ್ತೇನೆ.
2: ಈಗ ಸಾಕಷ್ಟು ಜನ ಯಾವುದೋ ಒಂದು ನ್ಯೂಸ್ ಬಂದ್ರೆ ಅದನ್ನ ಸ್ಪ್ರೆಡ್ ಮಾಡಿಬಿಡ್ತಾರೆ ಸರ್. ಸೊ ಈಗ ಉಜಿರೆಯ ವಿದ್ಯಾರ್ಥಿಗಳು, ಹೆಚ್ಚಾಗಿ ವಿದ್ಯಾರ್ಥಿಗಳು ಎಲ್ಲರೂ ಸ್ಮಾರ್ಟ್ ಫೋನ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಸೊ ಆ ವಿದ್ಯಾರ್ಥಿಗಳು ಅಥವಾ ರೈತರು, ಈ ಸಣ್ಣ ಪುಟ್ಟ ವ್ಯಾಪಾರಿಗಳೇನಿರ್ತಾರೆ, ಅವರು ಎಲ್ಲೋ ದೂರದಲ್ಲಿ ಯುದ್ಧ ಆಗ್ತಿರೋದು, ಅದರಿಂದ ನಮ್ಗೇನ್ ತೊಂದರೆ ಆಗುತ್ತೆ, ಹೋಗ್ಲಿ ಬಿಡು ಅಂತೇಳಿ ಬಿಟ್ಟು ಬಿಡ್ತಾರೆ. ಅವರು ಅದನ್ನ ತಿಳ್ಕೊಳ್ಳುವಂತದ್ದು ಎಷ್ಟು ಇಂಪಾರ್ಟೆಂಟ್ ಇದೆ ಸರ್, ಅವ್ರು ಯಾಕೆ ತಿಳ್ಕೋಬೇಕು ಈ ಯುದ್ಧದ ಬಗ್ಗೆ?
3: ನೋಡಿ, ಉಜಿರೆ ಅಂತ ಹೇಳಿದ್ರೆ ಒಂದು ಹಳ್ಳಿ ಅಲ್ಲ, ದೊಡ್ಡ ಪಟ್ಟಣ ಕೂಡ ಅಲ್ಲ. ಇಲ್ಲಿ ಕೃಷಿ, ಶಿಕ್ಷಣ, ವ್ಯಾಪಾರ, ಸೇವಾ ಕ್ಷೇತ್ರ ಎಲ್ಲ ಇರುವಂತ ಒಂದು ಪ್ರದೇಶ. ಹಾಗಾಗಿ ಜಾಗತಿಕ ಸಂಘರ್ಷದ ಪರಿಣಾಮ ಇಲ್ಲಿ ನೇರವಾಗಿ ಅಲ್ಲದಿದ್ರೂ ಕೂಡ ಪರೋಕ್ಷವಾಗಿ ಕ್ರಮೇಣವಾಗಿ ಕಾಣಿಸಿಕೊಳ್ತದೆ. ನಮ್ಗೆಲ್ಲ ಗೊತ್ತಿದೆ, ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ಸಾಗಾಣಿಕೆ ವೆಚ್ಚ ಬೆಲೆಗಳು ಜಾಸ್ತಿ ಆಗೋದು, ರೈತರಿಗೆ ಅವರ ವೆಚ್ಚ ಜಾಸ್ತಿ ಆಗುವಂತದ್ದು, ವಿದ್ಯಾರ್ಥಿಗಳಿಗೆ ಆಹಾರದ ವೆಚ್ಚ, ಹಾಸ್ಟೆಲ್ ವೆಚ್ಚ, ಫೀಸ್ಗಳು ಜಾಸ್ತಿ ಆಗುವಂತದ್ದು, ಸಣ್ಣವೇ ಇದೆಲ್ಲ ಸಾಮಾನ್ಯವಾಗಿ ಅದೇ ಇರುವಂತದ್ದು. ಆದ್ರೆ ಇದೆಲ್ಲವೂ ಕೂಡ ಒಂದೇ ದಿನದಲ್ಲಿ ಕಾಣಿಸಿಕೊಳ್ಳುವಂತದ್ದಲ್ಲ. ಹಾಗಾಗಿ ನಾವು ಭಯಪಡುವ ಅಗತ್ಯ ಇಲ್ಲ. ನಾವು ಹಿಂದೆ ಭಾರತ ನಮ್ಮ ದೇಶ ಇಂತ ಅನೇಕ ಸವಾಲುಗಳನ್ನ ಎದುರಿಸಿದೆ, ಯಶಸ್ವಿಯಾಗಿ ನಿರ್ವಹಿಸಿದೆ. ಆದ್ರೆ ಉಜಿರೆಯಂತ ಹಳ್ಳಿಯೂ ಅಲ್ಲ ಪಟ್ಟಣವೂ ಅಲ್ಲ ಅನ್ನುವ ಪ್ರದೇಶದ ಜನರಿಗೆ ನನ್ನ ಒಂದು ಸಂದೇಶ ಇದೆ. ಏನಂತ ಹೇಳಿದ್ರೆ, ಜಾಗತಿಕ ಬೆಳವಣಿಗೆಗಳ ಬಗ್ಗೆ ನಮ್ಗೆ ಅರಿವು ಇರಬೇಕು, ಆದ್ರೆ ಆತಂಕ ಬೇಡ. ಖರ್ಚಿನಲ್ಲಿ ಮಿತವ್ಯಯವನ್ನ ಸಾಧಿಸಬೇಕು, ಉಳಿತಾಯದಲ್ಲಿ ಶಿಸ್ತು ಬೇಕು, ವದಂತಿಗಳಿಂದ ದೂರ ಇರಬೇಕು. ಇವೇ ಇಂಥ ಸಂದರ್ಭಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಕೊಡೋದು ರಕ್ಷಣಾ ಕವಚ. ಯುದ್ಧ ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿ ನಡೆಯಬಹುದು, ಆದ್ರೆ ಜಾಣ್ಮೆಯ ಆರ್ಥಿಕ ನಿರ್ಧಾರಗಳು ನಮ್ಮ ನಮ್ಮ ಮನೆಯಲ್ಲಿ ಆಗಬೇಕು. ಉಜಿರೆಯ ಪ್ರತಿಯೊಂದು ಮನೆಯಲ್ಲಿ ಕೂಡ ಯುದ್ಧ ನಡೀತಾ ಇರುವಾಗ ಅದರ ಪರಿಣಾಮ ಮುಂದಕ್ಕೆ ಏನಾಗಬಹುದು, ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಳಬಹುದು, ಮುಖ್ಯವಾಗಿ ಅನಗತ್ಯ ವೆಚ್ಚವನ್ನು ಕಡಿಮೆ ಮಾಡುವುದು, ಮಿತವ್ಯಯ ಮತ್ತು ಉಳಿತಾಯ. ಮತ್ತೊಂದು ನೀವು ಕೇಳಿದ್ರಿ, ಉಜಿರೆಯ ವಿದ್ಯಾರ್ಥಿಗಳು ರೈತರು ಈ ಬೆಳವಣಿಗೆಗಳನ್ನು ಯಾಕೆ ಗಮನಿಸಬೇಕು ಅಂತ, ಅದು ನಿಮ್ಮ ಎರಡನೇ ಪ್ರಶ್ನೆ ಆಗಿತ್ತು. ಇದರಲ್ಲಿ ನೋಡಿ, ದೂರದ ಯುದ್ಧ ಮತ್ತು ನಮ್ಮ ಹಳ್ಳಿಗೆ ಏನು ಸಂಬಂಧ ಅಂದ್ರೆ, ಈ ಜಾಗತೀಕರಣದ ಯುಗದಲ್ಲಿ ಜಗತ್ತಿನ ಒಂದು ಭಾಗದಲ್ಲಿ ನಡೆಯುವಂತ ಘಟನೆ ಮತ್ತೊಂದು ಭಾಗದ ಜನರ ಮೇಲೆ ಪರಿಣಾಮ ಬೀರ್ತದೆ. ನಾವು ತಮಾಷೆಗೆ ಬಟರ್ಫ್ಲೈ ಇಫೆಕ್ಟ್ ಅಂತ ಹೇಳ್ತೇವೆ. ಎಲ್ಲೋ ಒಂದು 100 ಕಿಲೋಮೀಟರ್ 1,000 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಟ್ಟೆ ಹಾರಿದ್ರೆ ಅದಕ್ಕೆ ಅನುಕೂಲಕರವಾದ ವಾತಾವರಣ ಸಿಕ್ಕಿದ್ರೆ ಅದು ಇಲ್ಲಿ ಬಿರುಗಾಳಿಯಾಗಿ ಪರಿಣಮಿಸಬಹುದು ಅಂತ ಹೇಳ್ತಾರೆ. ಇದಕ್ಕೆ ಬಟರ್ಫ್ಲೈ ಇಫೆಕ್ಟ್ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಇದೆಲ್ಲವನ್ನು ನಾವು ಗಮನಿಸಬೇಕು. ವಿದ್ಯಾರ್ಥಿಗಳು ಮುಖ್ಯವಾಗಿ ಈ ಸಂಘರ್ಷದ ಬಗ್ಗೆ ತಿಳ್ಕೊಳ್ಬೇಕು. ಯಾಕಂದ್ರೆ ಇದು ಕೇವಲ ಯುದ್ಧದ ವಿಷಯ ಅಲ್ಲ. ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಅಂತಾರಾಷ್ಟ್ರೀಯ ಅಧ್ಯಯನ ಅಥವಾ ಭೂಗೋಳ, ಇಂಧನ ಭದ್ರತೆ, ಜಾಗತಿಕ ವ್ಯಾಪಾರಗಳ ಸಂಬಂಧ, ಇದೆಲ್ಲ ಅರ್ಥ ಮಾಡಿಕೊಳ್ಳುವ ಅವಕಾಶ. ಯಾಕೆ ಬೆಲೆ ಜಾಸ್ತಿ ಆಗ್ತದೆ ಅನ್ನುವ ಕುತೂಹಲ ವಿದ್ಯಾರ್ಥಿಗೆ ಬಂದ್ರೆ ಇದರ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಏನು ಅಂತ ಗೊತ್ತಾದ್ರೆ ಪರಿಣಾಮ ಏನು ಅಂತ ಗೊತ್ತಾಗುತ್ತೆ. ಪರಿಣಾಮದಿಂದ ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಳಬಹುದು ಅನ್ನುವ ತಿಳುವಳಿಕೆ ಕೂಡ ಅವನಿಗೆ ಬರ್ತದೆ. ಹಾಗಾಗಿ ಒಬ್ಬ ಉತ್ತಮ ನಾಗರಿಕರಾಗಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳು ಈ ಸಂಘರ್ಷದ ಹಿಸ್ಟ್ರಿ ಕಲಿಯಬೇಕು. ಯಾಕೆ, ಕಾರಣ ಏನು, ಯಾವ ಕಾರಣಗಳಿಂದ ಇಂತಹ ಸಂಘರ್ಷಗಳು ಆಗಿದೆ, ಏನೆಲ್ಲ ಒತ್ತಡಗಳು ಬಂದಿದೆ, ಇದನ್ನು ತಿಳ್ಕೊಳ್ಳುವಂತದ್ದು ಅವರ ನಾಲೆಜ್ ಹಾರಿಜನ್ ಅಂತ, ಹಾರಿಜನ್ ಆಫ್ ನಾಲೆಜ್ ಅಂತ ಹೇಳ್ತೇವೆ. ಅವರ ಜ್ಞಾನದ ಮಟ್ಟ ಜಾಸ್ತಿ ಆಗುತ್ತೆ. ರೀಸನಿಂಗ್, ಈ ಕಾರಣಗಳು ಹುಡುಕ್ಲಿಕ್ಕೆ, ಅದರ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಇವತ್ತು ಏನೆಲ್ಲ ಬೇಕು, ಸ್ಕಿಲ್ಗಳು ಅದೆಲ್ಲ ಬೇಕಾದ್ರೆ ಇದನ್ನು ತಿಳಿದು ಅಧ್ಯಯನ ಮಾಡಿದ್ರೆ ಸಾಕು. ಇದರಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಸಾಕು ಒಬ್ಬ ವಿದ್ಯಾರ್ಥಿ. ರೈತರಂತೂ ಬಹಳ ಸಮೀಪದಲ್ಲಿ ಇದನ್ನು ಗಮನಿಸಬೇಕು. ಯಾಕಂದ್ರೆ ಅವರ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ, ನಾನು ಆಗ್ಲೇ ಹೇಳಿದ್ದೇನೆ. ಸಣ್ಣ ಉದ್ಯಮಿಗಳು ಇದನ್ನ ಗಮನಿಸಬೇಕು. ಇರಾನ್ ನಲ್ಲಿ ಯುದ್ಧ ನಡೆದ್ರೆ ನಮ್ಮ ಹಳ್ಳಿಯ ರೈತನಿಗೆ ಏನು ಸಂಬಂಧ, ವಿದ್ಯಾರ್ಥಿಗೆ ಏನು ಸಂಬಂಧ, ವ್ಯಾಪಾರಿಗೆ ಏನು ಸಂಬಂಧ ಎನ್ನುವುದು ಸಹಜ ಪ್ರಶ್ನೆ. ಆದ್ರೆ ಅರ್ಥಶಾಸ್ತ್ರ ನಮಗೆ ಬಹಳ ಮಹತ್ವವಾದ ಪಾಠವನ್ನ ಹೇಳ್ತದೆ. ಜಗತ್ತು ಇಂದು ಪರಸ್ಪರ ಅವಲಂಬಿತ ಕುಟುಂಬ. ಒಂದೆಡೆ ಆರ್ಥಿಕ ಅಲೆಗಳು ಉಂಟಾದ್ರೆ ಸಾವಿರಾರು ಕಿಲೋಮೀಟರ್ ದೂರದ ಹಳ್ಳಿಯ ತೀರವನ್ನು ಕೂಡ ಅದು ತಲುಪ್ತದೆ. ಯಾರನ್ನು ಅದು ಬಿಡೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಪಾಠ ಪುಸ್ತಕದ ಜೊತೆಗೆ ಹೊರಗಿನ ಜಗತ್ತನ್ನ ಓದಬೇಕು. ಕೇವಲ ಪುಸ್ತಕವನ್ನ ಓದುವುದಲ್ಲ, ಜಗತ್ತನ್ನು ಓದಬೇಕು. ಇಂದಿನ ಯುದ್ಧಗಳು ಕೇವಲ ಗಡಿಗಳಿಗಾಗಿ ನಡೀತಾ ಇಲ್ಲ. ಇಂದಿನ ಯುದ್ಧಗಳು ಇಂಧನ, ವ್ಯಾಪಾರ, ತಂತ್ರಜ್ಞಾನ, ಜಾಗತಿಕ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುವಂತಹ ಘಟನೆಗಳು. ಈ ಅರಿವು ನಿಮ್ಮನ್ನ ಪರೀಕ್ಷೆಯಲ್ಲಿ ಮಾತ್ರ ಅಲ್ಲ, ಜೀವನದ ಪರೀಕ್ಷೆಯಲ್ಲಿ ಯಶಸ್ವಿಗಳನ್ನಾಗಿ ಮಾಡುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಓದಲೇಬೇಕು. ರೈತರು, ಸಣ್ಣ ಉದ್ದಿಮೆದಾರರು ಓದಬೇಕು. ಹಾಗಾಗಿ ನೋಡಿ, ನಾವು ಹೇಳ್ತೇವಲ್ಲ, ಇತ್ತೀಚಿನ ದಿನಗಳಲ್ಲಿ ಸ್ಥಳೀಯ ಉತ್ಪಾದನೆ ಜಾಗತಿಕ ಪರಿಣಾಮ ಅಂತ ಹೇಳ್ತೇವೆ. ಈ ಜಗತ್ತಿವತ್ತು ನಡೀತಾ ಇರುವಂತದ್ದು ಕೂಡ ಇದೇ ಒಂದು ತತ್ವದ ಮೇಲೆ. ಆದ್ರಿಂದ ಜಗತ್ತಿನಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಕೇವಲ ಕುತೂಹಲಕ್ಕಾಗಿ ಅಲ್ಲ, ಅದು ಆರ್ಥಿಕ ಜಾಗೃತಿಯ ಲಕ್ಷಣ ಕೂಡ ಹೌದು. ನ ಭಯಂಚ ಅಸ್ತಿ ಜಾಗೃತಃ, ಯಾರು ಸದಾ ಜಾಗೃತನಾಗಿರ್ತಾನೆಯೋ ಅವನು ನಿರ್ಭಯನಾಗಿರಬಹುದು ಅಂತ ಹೇಳಿದೆ. ಆನೋಭದ್ರಃ ಕೃತವೋ ಎಂತೂ ವಿಶ್ವತಃ, ಜಗತ್ತಿನ ಎಲ್ಲ ಮೂಲೆಗಳಿಂದ ವಿಷಯಗಳು ಬರಲಿ ಅಂತ ಹೇಳಿದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೆಯುವಂತ ಯುದ್ಧದ ಘಟನೆಗಳು ಕೂಡ ನಾವು ತಿಳ್ಕೊಳ್ಬೇಕಲ್ಲ. ತಿಳ್ಕೊಂಡು ನ ಭಯಂಚ ಅಸ್ತಿ ಜಾಗೃತ, ನಾವು ಜಾಗೃತರಾಗಿದ್ರೆ ಭಯ ಪಡುವ ಅಗತ್ಯ ಇಲ್ಲ. ಆದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ವಿಶ್ವವನ್ನ ಓದಬೇಕು, ಪ್ರತಿಯೊಬ್ಬ ರೈತನು ಕೂಡ ವಿಶ್ವದ ಮಾರುಕಟ್ಟೆಯನ್ನ ಗಮನಿಸಬೇಕು, ಪ್ರತಿಯೊಬ್ಬ ಉದ್ಯಮಿ ಬೊಂಬಾಯಿಯಲ್ಲಿರಲಿ, ಬೆಂಗಳೂರಿನಲ್ಲಿರಲಿ, ಉಜಿರೆಯಲ್ಲಿರಲಿ, ಅವನು ಜಾಗತಿಕ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ದೂರದಲ್ಲಿ ಹೊತ್ತಿಕೊಳ್ಳುವ ಬೆಂಕಿಯ ಉರಿ ತಡವಾದ್ರೂ ನಮ್ಮ ಮನೆಯ ಜಗಲಿಯನ್ನ ತಟ್ಟಬಹುದು. ಆದ್ದರಿಂದ ಜಾಗತಿಕ ಅರಿವೇ ಸ್ಥಳೀಯ ಸಮೃದ್ಧಿಯ ನೆಮ್ಮದಿಯ ಮೂಲ ಅಂತ ನಾನು ಹೇಳ್ತೇನೆ.
2: ಸರಿ, ಈಗ ಉಜಿರೆಯಲ್ಲಿ ವಾಸಿಸುತ್ತಿರುವಂತಹ ಜನಗಳ ಕುಟುಂಬ ಅಥವಾ ವಿದ್ಯಾರ್ಥಿಗಳು ಅಥವಾ ಸಾಮಾನ್ಯ ಜನರು ಯಾರೇ ಆಗಿರ್ಬೋದು, ಇವರು ಹೋಗಿ ಬೆಲೆ ಏರಿಕೆಯನ್ನ ತಡೆಯೋಕ್ಕಾಗಲ್ಲ. ಅಥವಾ ಈ ಯುದ್ಧವನ್ನ ನಿಲ್ಸೋಕಾಗಲ್ಲ. ಸೊ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಇವ್ರು ತಗೊಳ್ಬೇಕಾಗುತ್ತೆ. ಆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡ್ರೆ ಇವರಿಗೆ ಅದರಿಂದ ತೊಂದರೆ ಸ್ವಲ್ಪ ಕಡಿಮೆ ಆಗ್ಬಹುದು ಸರ್?
3: ನೋಡಿ, ಅಲ್ಲಿ ಯುದ್ಧ ಆಗಿದೆ, ಆರಂಭ ಆಗಿದೆ ಅಂತ ಹೇಳಿದ ಕೂಡಲೇ ನಾವು ಭಯ ಪಡುವುದಲ್ಲ, ನಾವು ಸಿದ್ಧರಾಗಬೇಕು. ನಾವೇನ್ ಮಾಡ್ಬೇಕು ಅಂತ ಆಗ್ಲೇ ಹೇಳಿದ್ದೆ ನಾನು. ಪ್ರತಿಯೊಂದು ಕುಟುಂಬ ಕೂಡ ತನ್ನ ಆದಾಯ ಮತ್ತು ಲೆಕ್ಕವನ್ನು ಇಟ್ಟುಕೊಳ್ಳುವ ಅಭ್ಯಾಸ ಬೇಕು. ನಮ್ಮಲ್ಲಿ ಲೆಕ್ಕ ಇಲ್ಲ, ಪಾಕೆಟ್ ನಲ್ಲಿ ಎಷ್ಟು ಹಣ ಇದೆ ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಆದಾಯ ಎಷ್ಟು, ನಮ್ಮ ವೆಚ್ಚ ಎಷ್ಟು ಅನ್ನೋದನ್ನ ಲೆಕ್ಕ, ಬಜೆಟ್ ಬಹಳ ಮುಖ್ಯ. ಹಣ ಎಲ್ಲಿಂದ ಬರ್ತದೆ, ಎಲ್ಲಿಗೆ ಹೋಗ್ತದೆ ಎನ್ನುವ ಅರಿವು ನಮ್ಮಲ್ಲಿದ್ರೆ ಅನಗತ್ಯ ವೆಚ್ಚ ಕಡಿಮೆ ಆಗುತ್ತೆ. ಯುದ್ಧದಿಂದಾಗಿ ಬೆಲೆಗಳು ಜಾಸ್ತಿ ಆದ್ರೂ ಕೂಡ ಅಗತ್ಯ ವಸ್ತುಗಳನ್ನು ಕೊಂಡುಕೊಂಡು ಅನಗತ್ಯ ವಸ್ತುಗಳನ್ನು ನಾವು ಕೊಂಡುಕೊಳ್ಳದೆ ಇದ್ರೆ ಅಥವಾ ಮುಂದೂಡಿದ್ರೆ ನಮ್ಮ ಬಜೆಟ್ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕಾಗತ್ತೆ. ನೆನ್ಪಿಟ್ಟುಕೊಳ್ಳಿ, ಇನ್ನೂ ನಮಗೆ ಅಭ್ಯಾಸ ಆಗಲಿಲ್ಲ. ಸಾಮಾನ್ಯವಾಗಿ ನಮ್ಮ ಹಳ್ಳಿಯಲ್ಲಿ ಸ್ವಸಹಾಯ ಗುಂಪುಗಳಿದೆ ನೋಡಿ, ಅವರಲ್ಲಿ ಇರುವಂತಹ ಉಳಿತಾಯದ ಮನೋವೃತ್ತಿ ಇವತ್ತಿನ ಯುವಕರು ಉದ್ಯೋಗಕ್ಕೆ ಹೋಗುವವರಲ್ಲಿ ಇಲ್ಲ. ಇದು ಬಹಳ ದೊಡ್ಡ ಒಂದು ಸಮಸ್ಯೆ ನೋಡಿ. ಆ ಹಳ್ಳಿಯಲ್ಲಿ ಬಹಳ ಹಿಂದಿನ ಕಾಲದಲ್ಲಿ ಯಾವುದೋ ಮೆಣಸಿನ ಡಬ್ಬದಲ್ಲೋ ಇನ್ಯಾವುದೋ ಡಬ್ಬದಲ್ಲೂ ಹಣವನ್ನು ಒಟ್ಟು ಮಾಡಿ ಇಡ್ತಾ ಇದ್ರಲ್ಲ, ಆ ಪ್ರವೃತ್ತಿ ಹಳ್ಳಿಯ ಮಹಿಳೆಯರಲ್ಲಿ ಇವತ್ತು ಇದೆ, ಆದ್ರೆ ನಮ್ಮ ಯುವಕರಲ್ಲಿ ಇಲ್ಲ. ಇದು ನನಗೆ ಬಹಳ ದುಃಖವಾಗುವಂತದ್ದು. ಹಾಗಾಗಿ ಉಳಿತಾಯವನ್ನ ಜೀವನದ ಭಾಗವಾಗಿ ಇಟ್ಕೊಳ್ಬೇಕು. ಆದಾಯ ದೊಡ್ಡದಿರ್ಬೇಕು ಅಂತ ಹೇಳಿಲ್ಲ, ಉಳಿತಾಯದ ಅಭ್ಯಾಸ ಮಾತ್ರ ದೊಡ್ಡದಿರ್ಬೇಕು. ಇಂದಿನ ಸಣ್ಣ ಉಳಿತಾಯ ನಾಳಿನ ದೊಡ್ಡ ರಕ್ಷಣೆ ಎನ್ನುವ ಭಾವನೆ ನಮ್ಮಲ್ಲಿ ಇರಬೇಕು. ಮುನ್ನೇದಾಗಿ ಸಾಲ ಕೊಡುವವರು ಎಷ್ಟೋ ಇರಬಹುದು, ನಮ್ಮನ್ನು ಕರೆದು ಸಾಲ ಕೊಡ್ತಾರೆ. ತಗೊಳ್ಳುವವನಿಗೆ ವಿವೇಚನೆ ಬೇಕು, ಯಾಕಂದ್ರೆ ಅವನು ಹಿಂದೆ ಕಟ್ಟಬೇಕಲ್ಲ, ಬಡ್ಡಿ ಸಮೇತ ಹಿಂದೆ ಕಟ್ಟಬೇಕಲ್ಲ. ತಾನು ತಗೊಂಡ ಸಾಲವನ್ನ ಉತ್ಪಾದಕ ಚಟುವಟಿಕೆಗೆ ತೊಡಗಿಸಿದ್ರೆ ಮಾತ್ರ ಅವನಿಗೆ ಹಿಂದೆ ಕೊಡುವ ಸಾಮರ್ಥ್ಯ ಬರುತ್ತೆ. ಆದ್ರೆ ನಾವು ಹೆಚ್ಚಿನವರು ತಗೊಳ್ಳುವಂತ ಸಾಲ ಇಲ್ಲ, ಇದು ನಮ್ಗೆ ನೆಸೆಸರಿ ಅಲ್ಲ, ಕಂಫರ್ಟ್ ಕೊಡ್ತದೆ, ನಮ್ಮ ಜೀವನದಲ್ಲಿ ಸುಖವನ್ನ ಕೊಡ್ತದೆ. ಇದರಿಂದ ನಮ್ಮ ಉತ್ಪಾದನೆ ಜಾಸ್ತಿ ಆಗ್ತದ ಇಲ್ಲ. ಲಕ್ಸುರಿ, ಹೆಚ್ಚಿನ ವಸ್ತುಗಳು ಲಕ್ಸುರಿ ಐಟಮ್ಸ್, ವೇಸ್ಟ್ ಐಟಮ್ಸ್. ಹಾಗಾಗಿ ಸಾಲ ಮಾಡುವುದು ಕೇವಲ ಆಡಂಬರಕ್ಕಾಗಿ ಮಾಡದೆ, ಕುಟುಂಬವನ್ನ ಸಂಕಷ್ಟಕ್ಕೆ ತಳ್ಳುವಂತ ಸಾಲವನ್ನ ಮಾಡದೆ ಉತ್ಪಾದಕ ಸಾಲವನ್ನ ಮಾಡಿದ್ರೆ ಒಳ್ಳೆಯದು. ನಾಲ್ಕನೇದಾಗಿ, ನಮ್ಮ ರೈತರಿದ್ದಾರಲ್ಲ, ಅದೇ ಬೆಳೆಯನ್ನ ಹಿಂದಿನ ಬೆಳೆಯನ್ನೇ ಬೆಳೆಸಿದ್ರೆ ಪ್ರಯೋಜನ ಇಲ್ಲ. ಮಾರುಕಟ್ಟೆಯಲ್ಲಿ ಇವತ್ತು ಯಾವುದಕ್ಕೆ ಬೇಡಿಕೆ ಇದೆ, ಯಾವ ವಸ್ತುಗಳಿಗೆ ಬೇಡಿಕೆ ಇದೆ, ಕೇವಲ ತಾನು ಉತ್ಪಾದನೆ ಮಾಡಿದ ವಸ್ತುವನ್ನ, ತಾನು ಉತ್ಪಾದನೆ ಮಾಡಿದ್ದನ್ನ ಜನ ಕೊಂಡುಕೊಳ್ಳಬೇಕು ಅನ್ನೋ ಭಾವನೆ ಹೋಯಿತು. ಇವತ್ತು ಮಾರುಕಟ್ಟೆಗೆ ಏನು ಬೇಕು ಆ ವಸ್ತುವನ್ನ, ಅವರ ಆಶೆಗಳಿಗೆ ಅನುಗುಣವಾದ ವಸ್ತುಗಳನ್ನ ರೈತ ಬೆಳೆದ್ರೆ ಮಾತ್ರ ಜನ ತಗೊಳ್ತಾರೆ. ಯಾಕಂದ್ರೆ ಇವತ್ತು ಜಗತ್ತು ಹಳ್ಳಿಯಾಗಿ ಬಿಟ್ಟಿದೆ. ಹಾಗಾಗಿ ರೈತರು ಪೂರಕ ಆದಾಯದ ಮಾರ್ಗಗಳನ್ನ ಅಭಿವೃದ್ಧಿ ಪಡಿಸಿಕೊಳ್ಳಬೇಕು. ಹಾಗಾಗಿ ಒಂದು ಆದಾಯದ ಬದಲು ಅನೇಕ ಆದಾಯದ ಮೂಲಗಳು ಇದ್ರೆ ಕುಟುಂಬದ ಆರ್ಥಿಕ ಭದ್ರತೆಯನ್ನ ಹೆಚ್ಚಿಸ್ತದೆ. ಇನ್ನೂ ಒಂದು ವಿಷಯ ಹೇಳ್ತೇನೆ, ನಮ್ಮ ಯುವಕರು ಇದ್ದಾರಲ್ಲ, ಈ ದೇಶದ ಆಸ್ತಿ, ಜಗತ್ತಿನ ಆಸ್ತಿ. ಇವತ್ತು ಏನು ವಿಶ್ವ ಇದೆ ಅದು ಯುವಕರ ವಿಶ್ವ. ಹಾಗಾಗಿ ಯುವಕರು ಅದೇ ಪುಸ್ತಕ ಇಲ್ಲ, ಹೊಸ ಕೌಶಲಗಳು ಬೇಕು. ಯಾವ ಕೌಶಲಗಳು ಬೇಕು ಅಂತ ಹೇಳಿದ್ರೆ, ಆರ್ ಯು ಇಂಡಸ್ಟ್ರಿ ರೆಡಿ? ಉದ್ಯೋಗ ನಿಮ್ಮಿಂದ ಬೇರೆ ಬೇರೆ ಕೌಶಲಗಳನ್ನ ನಿರೀಕ್ಷೆ ಮಾಡುತ್ತೆ. ನಾ ಬಹಳ ಹಿಂದೆ ಕೇವಲ ಒಬ್ಬ ವಿದ್ಯಾರ್ಥಿ ಪಾಠವನ್ನ ಓದಿ ಅದನ್ನು ರೀಪ್ರೊಡ್ಯೂಸ್ ಮಾಡಿದ್ರಾಯ್ತು, ಪರೀಕ್ಷೆಯಲ್ಲಿ ಬರೆದ್ರೆ ಅಂಕ ಬರೆದ್ರೆ ಅದರ ಮೇಲೆ ಅವನಿಗೆ ಉದ್ಯೋಗ. ಇವತ್ತು ಅದಲ್ಲ, ಕೌಶಲಗಳು ಮುಖ್ಯ. ಹಾಗಾಗಿ ಬದಲಾಗ್ತಿರುವಂತಹ ಜಗತ್ತಿನಲ್ಲಿ ಕೌಶಲ್ಯವೇ ಅತ್ಯುತ್ತಮ ಬಂಡವಾಳ. ಶಿಕ್ಷಣದ ಜೊತೆಗೆ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗದ ಕೌಶಲಗಳನ್ನು ಬೆಳೆಸಿಕೊಳ್ಳಬೇಕು. ದಯವಿಟ್ಟು ವದಂತಿಗಳಿಗೆ ಕಿವಿ ಕೊಡಬೇಡಿ. ಅಲ್ಲಿ ಯುದ್ಧ ಆಗ್ತದೆ, ಬೆಲೆ ಜಾಸ್ತಿ ಆಗುತ್ತೆ ಅನ್ನೋ ಭಯ ಬೇಡ, ನಾವು ಸಿದ್ಧರಾಗಿರೋಣ. ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಕಷ್ಟ ಕಾಲದಲ್ಲಿ ಕಾಪಾಡುವುದು ದುಡಿಮೆ, ಉಳಿತಾಯ ಮತ್ತು ಒಗ್ಗಟ್ಟು. ಮೂರು ವಿಷಯಗಳು ಯಾವ್ದೆಲ್ಲ? ಒಂದು ದುಡಿಮೆ, ನಾವು ದುಡಿಯಬೇಕು. ಎರಡನೇದಾಗಿ ನಾವು ಉಳಿತಾಯ ಮಾಡಬೇಕು ಮತ್ತು ಒಗ್ಗಟ್ಟು ಕೆಲಸ ಮಾಡಬೇಕು. ಉಳಿತಾಯ ವರ್ಕ್ ಸೇವ್ ಅಂಡ್ ಯುನೈಟ್, ಆಗ ಮಾತ್ರ ನಮ್ಗೆ ಈ ಸಮಯದಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಬಹುದು. ಹಾಗಾಗಿ ಕುಟುಂಬದಲ್ಲಿ ಪರಸ್ಪರ ವಿಶ್ವಾಸ ಇದ್ರೆ, ಖರ್ಚಿನಲ್ಲಿ ಶಿಸ್ತು ಇದ್ರೆ, ಆದಾಯದಲ್ಲಿ ವೈವಿಧ್ಯತೆ ಇದ್ರೆ, ಸಮಾಜದಲ್ಲಿ ಸಹಕಾರ ಮನೋಭಾವ ಇದ್ರೆ, ಯಾವುದೇ ಆರ್ಥಿಕ ಸಂಕಷ್ಟವನ್ನ ನಾವು ಬಹಳ ಧೈರ್ಯವಾಗಿ ಎದುರಿಸಬಹುದು. ಕೊನೆಗೊಂದು ಹೇಳ್ತೇನೆ, ಸಮೃದ್ಧ ಕುಟುಂಬಗಳು ಹೆಚ್ಚು ಸಂಪಾದಿಸುವುದರಿಂದ ಸಮೃದ್ಧ ಆಗುವುದಿಲ್ಲ. ಸಂಪಾದಿಸಿದ ಹಣವನ್ನು ವಿವೇಕದಿಂದ ಬಳಸುವುದರಿಂದ ಮಾತ್ರ ಸಮೃದ್ಧ ಆಗುತ್ತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ, ಹೆಚ್ಚು ದುಡಿತೇನೆ, ಹೆಚ್ಚು ಸಂಪಾದನೆ ಮಾಡ್ತೇನೆ, ನಾನು ಸಮೃದ್ಧನಾಗ್ತೇನೆ. ಇಲ್ಲ, ನೀವು ಸಂಪಾದಿಸಿದ ಹಣವನ್ನ ಹೇಗೆ ವಿವೇಕದಿಂದ ಖರ್ಚು ಮಾಡ್ತೀರಿ ಅದು ನಿಮಗೆ ಸಮೃದ್ಧಿಯನ್ನ ತಂದು ಕೊಡ್ತದೆ. ಹಾಗಾಗಿ ಜಗತ್ತಿನಲ್ಲಿ ಆರ್ಥಿಕ ಬಿರುಗಾಳಿಯನ್ನ ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮನೆಯ ಆರ್ಥಿಕ ದೋಣಿಯನ್ನು ಶಿಸ್ತು, ಉಳಿತಾಯ ಉಳಿತಾಯ ಮತ್ತು ಪರಿಶ್ರಮದ ತೆಪ್ಪಗಳಿಂದ ರಕ್ಷಿಸಬಹುದು. ಕೇಳಿ,
2: ಕೊನೆಯದಾಗಿ ಒಂದು ಪ್ರಶ್ನೆ ಸರ್, ಉಜಿರೆ ಜನರು ಮತ್ತೆ ನಮ್ಮ ಕೇಳುಗರಿಗೆ ಏನ್ ಸಂದೇಶ ನೀಡಲು ಬಯಸ್ತೀರಾ ಸರ್?
3: ಸಾಮಾನ್ಯ ತುಂಬಾ ವಿಷಯ ಹೇಳಿದ್ದೇನೆ. ಒಂದು ನೆನಪಿರ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದೆ, ನಮ್ಗೇನು ಸಂಬಂಧ ಅಂತ ಇಂಡಿಫರೆಂಟ್ ಆಗಿ ನಾವಿರುವುದು ಬೇಡ. ಅದು ನಮ್ಮ ಮೇಲೆ ಪರಿಣಾಮ ಬೀರ್ತದೆ ಅನ್ನುವ ಭಾವನೆ ನಮ್ಗೆ ಬೇಕು. ಭಯ ಬೇಡ, ಆತಂಕ ಅಗತ್ಯ ಇಲ್ಲ. ಪ್ರತಿಯೊಂದು ಜನ, ಪ್ರತಿಯೊಂದು ಕುಟುಂಬ ಕೂಡ ಸರಳ ಕ್ರಮಗಳನ್ನು ಅನುಸರಿಸಬೇಕು. ಈವಾಗಲೇ ಹೇಳಿದ್ದೇನೆ, ಆದಾಯಕ್ಕೆ ಅನುಗುಣವಾಗಿ ಖರ್ಚು ಮಾಡಿ, ಆದಾಯಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಡಿ. ಅನಗತ್ಯ ಸಾಲ ಬೇಡ, ಉಳಿತಾಯ ಮಾಡೋಣ. ಆಡಂಬರದ ಖರ್ಚುಗಳನ್ನು ಬಿಟ್ಟು ಬಿಡೋಣ. ಮನೆಯ ಸುತ್ತಮುತ್ತ ಸಾಧ್ಯ ಆದ್ರೆ ತರಕಾರಿ ಬೆಳೆಯಿರಿ, ಚಟ್ಟಿಯಲ್ಲಾದ್ರೆ ಚಟ್ಟಿಯಲ್ಲಿ, ಹ್ಯಾಂಗಿಂಗ್ ಪಾಟ್ ಅಲ್ಲಾದ್ರೆ ಹ್ಯಾಂಗಿಂಗ್ ಪಾಟ್ ಅಲ್ಲಿ ಗಿಡಗಳನ್ನು ಬೆಳೆಸಿ, ತರಕಾರಿಯನ್ನ ಬೆಳೆಸಿ, ಅಂಗಡಿಗೆ ಹೋಗಿ ತರುವ ಬದಲಿಗೆ ನಮ್ಮ ಮನೆಯಲ್ಲೇ ಬೆಳೆಸಬಹುದಲ್ಲ. ರೈತರು ಬೇರೆ ಬೇರೆ ಬೆಳೆಗಳನ್ನ ಮಾರುಕಟ್ಟೆಗೆ ಬೇಡಿಕೆಗೆ ಅನುಗುಣವಾಗಿ ಬೆಳೆಯುವಂತ ಪ್ರಯತ್ನವನ್ನ ಮಾಡಬೇಕು. ಮುಖ್ಯವಾಗಿ ನಮ್ಮ ಯುವಕರು, ನಮ್ಮ ವಿದ್ಯಾರ್ಥಿಗಳು ಜಗತ್ತಿನ ಬೆಳವಣಿಗೆಯನ್ನ ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಶಿಕ್ಷಣ ಪಾಠ ಪುಸ್ತಕಕ್ಕೆ ಮಾತ್ರ ಸೀಮಿತಗೊಳಿಸಬೇಡಿ ಅಂತ ನನ್ನ ವಿನಂತಿ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಹನಿ ಹನಿ ಕೂಡಿ ಹಳ್ಳ, ಕಾಸು ಕಾಸು ಕೂಡಿದರೆ ಸಂಪತ್ತು. ಅದೇ ರೀತಿ ಇಂದಿನ ಉಳಿತಾಯವೇ ನಾಳಿನ ಭದ್ರತೆ. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ, ದುಡಿಮೆ ನಮ್ಮ ಶಕ್ತಿ, ಉಳಿತಾಯ ನಮ್ಮ ಭದ್ರತೆ, ಒಗ್ಗಟ್ಟು ನಮ್ಮ ಸಂಪತ್ತು, ಮತ್ತು ನಮ್ಮ ವಿವೇಕ ನಮ್ಮ ಮಾರ್ಗದರ್ಶಕ. ಈ ನಾಲ್ಕು ಮೌಲ್ಯಗಳನ್ನು ಪಾಲಿಸಿದ್ರೆ ಯಾವುದೇ ಆರ್ಥಿಕ ಸವಾಲುಗಳನ್ನು ನಾವು ಯಶಸ್ವಿಯಾಗಿ ಎದುರಿಸಬಹುದು.
2: ಯಾವ ರೀತಿ ಯುದ್ಧ ನಮಗ್ ಪರಿಣಾಮ ಬೀಳುತ್ತೆ ಅಥವಾ ನಮ್ಮ ಯೋಜನೆಗಳನ್ನು ಯಾವ ರೀತಿ ಹಾಕೊಂಡಿರ್ಬೇಕು ನಾವು, ಆಮೇಲೆ ನಾವು ಏನ್ ಮಾಡಿದ್ರೆ ನಮ್ಮ ಜೀವನ ಮುಂದೆ ಸುಲಭ ಆಗಿರ್ತದೆ ಅಂತ ಎಲ್ಲಾ ವಿಷಯಗಳನ್ನ ತುಂಬಾ ಸರಳವಾಗಿ ವಿವರಿಸಿದ್ದಾರೆ ಸರ್. ಅದಕ್ಕಾಗಿ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇಂದಿನ ವಿಶೇಷ ಕಾರ್ಯಕ್ರಮವನ್ನ ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಾನು ಆದಿತ್ಯ ಮಂಡಳಿ ನಿಮ್ಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಮನ್ ಕಿ ಬಾತ್, ವಿಕಸಿತ ಭಾರತಕ್ಕಾಗಿ ವ್ಯಸನಮುಕ್ತ ಯುವಜನತೆ, ಪ್ರಧಾನಮಂತ್ರಿ ಪ್ರತಿಪಾದನೆ. ಅರಣ್ಯ ಇಲಾಖೆಯಿಂದ ಚಾರಣ ಮತ್ತು ಇಕೋ ಟ್ರೇಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೆ. ಎಂಎಂ ಕಲ್ಬುರ್ಗಿ ಅವರ ಜ್ಞಾನದ ಕಾಯಕ, ಪೀಳಿಗೆಗಳಿಗೆ ದಾರಿದೀಪ, ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಅಭಿಮತ. ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸ, ಪೋಷಕರ ಜಾಗೃತಿ ಅಭಿಯಾನ ಇಂದಿಗೆ ಮುಕ್ತಾಯ. ಈಗ ವಾರ್ತೆಗಳ ವಿವರ. ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯಮುಕ್ತ ಯುವ ಸಮೂಹ ಅಭಿಯಾನ ದೇಶಾದ್ಯಂತ ಜನಾಂದೋಲನವಾಗಿ ಮುಂದುವರೆದಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿ ಮೂಲಕ ರಾಷ್ಟ್ರವ್ಯಾಪಿ ಪ್ರಸಾರವಾದ ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ಅವರು ತಮ್ಮ ಮನದ ಮಾತು ಹಂಚಿಕೊಂಡರು. ಈ ಕುರಿತು ಒಂದು ವರದಿ.
2: ನಮ್ಮ ದೇಶದ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು ಎಂಬ ಸಂಕಲ್ಪದೊಂದಿಗೆ ಭಾರತದ ಯುವಜನತೆಯ ಆರೋಗ್ಯ, ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ದೃಢ ಸಂಕಲ್ಪ ಮಾಡೋಣ ಎಂದು ಪ್ರಧಾನಮಂತ್ರಿಯವರು ಸದಾಶಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚಂದ ಅನ್ನೋ ಸಂದೇಶ ಕೊಡುವ ಹಾಡುಗಳನ್ನು ಕಟ್ಟಿಕೊಡುವಂತೆ ವಿದ್ಯಾರ್ಥಿಗಳು ಮತ್ತು ನಾಟಕಕಾರರು ಮಾದಕ ವಸ್ತುಗಳ ಅಪಾಯ ಹಾಗೂ ಪರಿಹಾರೋಪಾಯಗಳ ಬಗ್ಗೆ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯುವಂತೆ ಪ್ರಧಾನಮಂತ್ರಿ ಕೋರಿದರು. ಈ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಹಂಚಿಕೊಳ್ಳುವಂತೆ ಪ್ರೇರೇಪಿಸಿದರು.
3: ಸಾಥಿಯೋ, ಮೇ ಉನ್ ಲೋಗೋ ಕಿ ಸರಾಹನಾ ಕರುಂಗಾ ಜೋ ಡ್ರಗ್ಸ್ ಕೆ ಖಿಲಾಫ್ ದೂಸರೋ ಕೋ ಜಾಗರೂಕ್ ಕರ್ತೆ ಹೈ ಔರ್ ನಶೆ ಕಿ ಲತ್ ಸೆ ಜೂಜ್ ರಹೆ ಲೋಗೋ ಕಿ ಮದದ್ ಮೇ ಆಗೇ ಆತೆ ಹೈ. ನಶಾ ಮುಕ್ತ ಭಾರತ್ ಕೆ ಲಿಯೆ ಕ್ಯಾ ಆಪ್ ಕೋಯ್ ಪಾವರ್ಫುಲ್ ಸ್ಲೋಗನ್ ಬನಾ ಸಕ್ತೆ ಹೈ? ಕ್ಯಾ ಹಮಾರೆ ಯಂಗ್ ಮ್ಯೂಜಿಷಿಯನ್ಸ್ ಐಸೆ ಸಾಂಗ್ಸ್ ಬನಾ ಸಕ್ತೆ ಹೈ ಜಿನ್ ಮೇ ಡ್ರಗ್ ಫ್ರೀ ಲೈಫ್ ಕಾ ಮೆಸೇಜ್ ಹೋ? ಕ್ಯಾ ಸ್ಟೂಡೆಂಟ್ಸ್ ಔರ್ ಥಿಯೇಟರ್ ಗ್ರೂಪ್ ದಿಲ್ ಕೋ ಛೂ ಲೇನೆ ವಾಲೆ ಶಾರ್ಟ್ ಪ್ಲೇಸ್ ಲಿಖ ಸಕ್ತೆ ಹೈ ಜಿನ್ ಮೇ ಡ್ರಗ್ಸ್ ಕೆ ಖತರೋ ಕೆ ಸಾಥ್ ಸಾಥ್ ಉನ್ಸೆ ಬಾಹರ್ ನಿಕಲ್ನೆ ಕಾ ರಾಸ್ತಾ ಭಿ ಹೋ? ಮೇರಾ ಆಗ್ರಹ ಹೈ ಕಿ ವೇ ಅಲಗ್ ಅಲಗ್ ಭಾಷಾಓ ಮೇ ಐಸಾ ಕಂಟೆಂಟ್ ಬನಾಯೆ ಜಿಸ್ಸೆ ಇಸ್ ದಿಶಾ ಮೇ ಸಮಾಜ್ ಕೋ ಮದದ್ ಮಿಲೆ. ಕೈ ಬಾರ್ ಕ್ರಿಯೇಟಿವ್ ಎಫರ್ಟ್ ಫಾರ್ಮಲ್ ಕ್ಯಾಂಪೇನ್ ಸೆ ಜ್ಯಾದಾ ಅಸರ್ದಾರ್ ಹೋತೆ ಹೈ. ಆಯಿಯೆ ಭಾರತ ಕೆ ಯುವಾ ಕೋ ನಶೆ ಸೆ ದೂರ್ ರಖನೆ, ನಶೆ ಸೆ ಮುಕ್ತ ರಖನೆ ಇಸ್ ಪವಿತ್ರ ಕಾರ್ಯ ಮೇ ಹಮ್ ಸಬ್ ಅಪ್ನಿ ಭೂಮಿಕಾ ನಿಭಾಯೆ. ಆಪ್ ಅಪ್ನೆ ಪ್ರಯಾಸ ಕೋ ಹ್ಯಾಶ್ಟ್ಯಾಗ್ ನಶಾ ಮುಕ್ತ ಯುವಾ ಕೆ ಸಾಥ್ ಸೋಶಿಯಲ್ ಮೀಡಿಯಾ ಪರ್ ಭಿ ಜರೂರ್ ಶೇರ್ ಕರೆ.
1: ಧಾರವಾಡ ತಾಲೂಕು ಗಡಿಯ ಕೊನೆಯ ಗ್ರಾಮ ಜೀರಿಗಿವಾಡ. ಕೇಂದ್ರ ಶಿಕ್ಷಣ ಖಾತೆ ಸಚಿವರು ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿಯವರ ಇಚ್ಛೆಯಂತೆ ಸಂಸದರ ಆದರ್ಶ ಗ್ರಾಮವಾಗಿಯೂ ಈ ಹಿಂದೆ ಆಯ್ಕೆಯಾದ ಗ್ರಾಮ. 1500 ಗ್ರಾಮಸ್ಥರ ಇಚ್ಛಾಶಕ್ತಿಯಿಂದಾಗಿ ಸಂಪೂರ್ಣ ಮದ್ಯ, ಮಾದಕ ವಸ್ತು ಹಾಗೂ ಮಾದಕ ತಂಬಾಕು ಸೇವನೆ ಮುಕ್ತ ಗ್ರಾಮವಾಗಿ ರೂಪುಗೊಂಡು 3 ವರ್ಷಗಳು ಪೂರ್ಣಗೊಂಡಿವೆ. ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿರ್ಗಿವಾಡ ಗ್ರಾಮದ ಹಿರಿಯ ಕನ್ನಡ ಪ್ರಾಥಮಿಕ ಸರ್ಕಾರಿ ಶಾಲೆಯ ಪ್ರಧಾನ ಗುರುಮಾತೆ ಚಂಪಾ ನರೇಗಲ್.
4: ಧಾರವಾಡ ತಾಲೂಕಿನ ಜೀರಿವಾಡ ಗ್ರಾಮವು ಗಾಂಧಿ ಪ್ರಣಿತ ತತ್ವಗಳನ್ನು ಅಳವಡಿಸಿಕೊಂಡು ಸೇವಾ ಗ್ರಾಮ ಎಂದು ಪರಿಚಿತವಾಗಿದೆ. ಇಡೀ ಗ್ರಾಮದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ, ಪಾನ್ ಮಸಾಲದಂತ ಯಾವ ವಸ್ತುಗಳನ್ನು ಮಾರಾಟ ಮಾಡುವುದಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ರಾಮದಲ್ಲಿ ಮದ್ಯ ಸೇವನೆ ಮತ್ತು ಮಾರಾಟವೂ ಇಲ್ಲ. ಜೀರಿವಾಡ ಗ್ರಾಮದ ಜನಪರ ಕಾಳಜಿ ಹೊಂದಿದ ಹಲವಾರು ಹಿರಿಯರ ಸತತ ಪರಿಶ್ರಮದಿಂದಾಗಿ ಜೀರಿವಾಡ ಗ್ರಾಮವು ಮದ್ಯ ಮತ್ತು ತಂಬಾಕು ಮುಕ್ತ ಗ್ರಾಮವಾಗಿ ಬಿಂಬಿತವಾಗಿದೆ. ಜೀರಿಗ್ವಾಡ ಗ್ರಾಮವು ಪ್ಲಾಸ್ಟಿಕ್ ಮುಕ್ತ ಗ್ರಾಮವೂ ಆಗಿದೆ. ಹೀಗಾಗಿ ಶಾಲೆಯಲ್ಲಿ ಶಿಕ್ಷಕ ಬಳಗ ಹಾಗೂ ಶಾಲಾ ಮಕ್ಕಳು ಸ್ಟೀಲಿನ ಬಾಟಲಿಯಲ್ಲಿ ನೀರು ಕುಡಿಯುವರು.
1: ಚಾರಣಿಗರ ಸುರಕ್ಷತೆ ಹಾಗೂ ಪರಿಸರ ಸೂಕ್ಷ್ಮತೆಯನ್ನು ರಕ್ಷಿಸಲು ರಾಜ್ಯ ಅರಣ್ಯ ಇಲಾಖೆ ಚಾರಣ ಮತ್ತು ಇಕೋ ಟ್ರೇಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೊಳಿಸಿದೆ. ಪಶ್ಚಿಮ ಘಟ್ಟಗಳ ಮತ್ತು ಅರಣ್ಯ ಪ್ರದೇಶಗಳ ರಾಜ್ಯದ 39 ಸಂಭಾವ್ಯ ಚಾರಣ ಮಾರ್ಗಗಳಿಗೆ ಈ ನಿಯಮ ಅನ್ವಯವಾಗಲಿದೆ. ಪ್ರವೇಶ ಸಾಮರ್ಥ್ಯದ ನಿಯಂತ್ರಣ, ತರಬೇತಿ ಪಡೆದ ಪ್ರಕೃತಿ ಮಾರ್ಗದರ್ಶಿಗಳು, ತಂತ್ರಜ್ಞಾನ ಆಧಾರಿತ ಸುರಕ್ಷತಾ ಮೇಲ್ವಿಚಾರಣೆ, ಉತ್ತಮ ಚಾರಣ ಮೂಲಸೌಕರ್ಯ, ವನ್ಯಜೀವಿ ಸಂರಕ್ಷಣಾ ನಿಯಮಗಳು, ತ್ವರಿತ ತುರ್ತು ಸ್ಪಂದನೆ ಹಾಗೂ ಎಲ್ಲ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಖಾತ್ರಿಪಡಿಸಲು ಅರಣ್ಯ ಇಲಾಖೆ ಕ್ರಮ ಕೈಗೊಂಡಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕನ್ನಡ ಸಂಶೋಧನಾ ಕ್ಷೇತ್ರಕ್ಕೆ ವಿಶಿಷ್ಟ ಮಾರ್ಗದರ್ಶನ ನೀಡಿದ ಡಾ ಎಂಎಂ ಕಲಬುರ್ಗಿ ಅವರ ಸಂಶೋಧನಾ ದೃಷ್ಟಿ, ಕನ್ನಡ ಪರ ಚಿಂತನೆ ಹಾಗೂ ಜ್ಞಾನದ ಕಾಯಕ ಮುಂದಿನ ಪೀಳಿಗೆಗಳಿಗೆ ಸದಾ ದಾರಿದೀಪ ಎಂದು ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅಶೋಕ್ ಆಲೂರ್ ಹೇಳಿದ್ದಾರೆ. ಧಾರವಾಡದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಡಾ ಎಂಎಂ ಕಲಬುರ್ಗಿ ಅವರ 11ನೇ ಹುತಾತ್ಮ ದಿನಾಚರಣೆ ನಿಮಿತ್ತ ಗ್ರಂಥ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಿರಿಯ ವಿದ್ವಾಂಸ ಡಾ ಶಾಂತಿನಾಥ್ ದಿಬ್ಬದ್ ಕನ್ನಡ ಸಂಶೋಧನಾ ಮಾರ್ಗ ಸಂಪುಟ 2 ಗ್ರಂಥ ಬಿಡುಗಡೆಗೊಳಿಸಿ ಮಾತನಾಡಿ, ಪ್ರೊಫೆಸರ್ ಕಲಬುರ್ಗಿ ಅವರು, ಆಧಾರಗಳಿಲ್ಲದೆ ಇತಿಹಾಸವಿಲ್ಲ, ಆಧಾರಗಳಿಲ್ಲದೆ ಸಂಶೋಧನೆಯಿಲ್ಲ ಎಂಬ ತತ್ವವನ್ನು ಪ್ರತಿಪಾದಿಸಿದರು. ಅವರ ಸಂಶೋಧನಾ ಪರಂಪರೆಯನ್ನು ಮುಂದುವರಿಸಬೇಕಿದೆ ಎಂದರು. ಶ್ರೀಮತಿ ಉಮಾದೇವಿ ಕಲಬುರ್ಗಿ ಭಾಗವಹಿಸಿದ್ದರು. 41ನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಕಳೆದ 25ನೇ ತಾರೀಖಿನಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತಿದೆ. 14 ದಿನಗಳ ರಾಷ್ಟ್ರವ್ಯಾಪಿ ನೇತ್ರದಾನ ಜಾಗೃತಿ ಅಭಿಯಾನದಡಿ ಜನಜಾಗೃತಿ ಕಾರ್ಯಕ್ರಮ, ಮರಣಾನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಪ್ರತಿಜ್ಞೆ ಕೈಗೊಳ್ಳಲು ಜನರನ್ನು ಪ್ರೇರೇಪಿಸುವ ಉದ್ದೇಶ ಹೊಂದಿದೆ. 1985ರಿಂದ ರಾಷ್ಟೀಯ ನೇತ್ರದಾನ ಪಾಕ್ಷಿಕವನ್ನು ಕೇಂದ್ರ ಸರ್ಕಾರ ದೇಶಾದ್ಯಂತ ಆಯೋಜಿಸುತ್ತಿದೆ. ಮಗುವಿನ ಕಲಿಕೆ ಮತ್ತು ಬೆಳವಣಿಗೆಯಲ್ಲಿ ಆರೋಗ್ಯಕರ ದೃಷ್ಟಿಯ ನಿರ್ಣಾಯಕ ಪಾತ್ರದ ಕುರಿತು ಪಾಲಕರು ಪೋಷಕರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸವನ್ನು ಆಚರಿಸಲಾಗುತ್ತದೆ. ಇಂದಿಗೆ ಈ ಅಭಿಯಾನ ಮುಕ್ತಾಯವಾಗಲಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಸಾವಳಸಂಗ್ ಗ್ರಾಮದಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನವನ್ನು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದ್ದಾರೆ. 2,50,00,000 ರೂಪಾಯಿ ವೆಚ್ಚದಲ್ಲಿ ವೃಕ್ಷೋದ್ಯಾನವನ್ನು ಅಭಿವೃದ್ಧಿಪಡಿಸಲಾಗಿದ್ದು ಇಂಡಿ ನಗರದಲ್ಲಿ ಟ್ರೀ ಪಾರ್ಕ್ ಹಾಗೂ ಕೃಷ್ಣ ಮೃಗ ಮೀಸಲು ಅರಣ್ಯ ಅಭಿವೃದ್ಧಿಪಡಿಸಲಾಗುವುದು ಎಂದರು. ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಯಿಂದ ಈ ಭಾಗದ ಕೃಷಿಗೆ ಅನುಕೂಲವಾಗಲಿದೆ ಎಂದು ಸಚಿವರು ಹೇಳಿದರು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹ ಹಾಗೂ ಭೂಕುಸಿತದ ಹಿನ್ನೆಲೆ ಅಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣಾ ಕಾರ್ಯಾಚರಣೆಯ ಕುರಿತು ಹೊಸದಿಲ್ಲಿಯ ಕರ್ನಾಟಕ ಭವನದ ನಿವಾಸಿ ಆಯುಕ್ತರಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ ಪಡೆದರು. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ಸ್ಮರಣಾರ್ಥ ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ನೂತನವಾಗಿ ನಿರ್ಮಿಸಿದ ಸಿಂಥೆಟಿಕ್ ಬಾಸ್ಕೆಟ್ಬಾಲ್ ಮೈದಾನವನ್ನು ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಉದ್ಘಾಟಿಸಿದರು. ರಾಷ್ಟಮಟ್ಟದ ಖೋಖೋ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿರುವ ಕರ್ನಾಟಕದ 18 ವರ್ಷದೊಳಗಿನವರ ಬಾಲಕರ ಖೋಖೋ ತಂಡದ ತರಬೇತುದಾರರಾಗಿ ಧಾರವಾಡ ಜಿಲ್ಲೆ ಅಣ್ಣಿಗೇರಿಯ ಎಂಬಿ ಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಅತಿಥಿ ದೈಹಿಕ ಶಿಕ್ಷಣ ನಿರ್ದೇಶಕ ಪ್ರಕಾಶ್ ಪೂಜಾರ್ ನೇಮಕಗೊಂಡಿದ್ದಾರೆ. ಮಂತ್ರಾಲಯ, ನಂಜನಗೂಡು ಸೇರಿದಂತೆ ನಾಡಿನ ಶ್ರೀ ರಾಘವೇಂದ್ರ ಮಠಗಳಲ್ಲಿ ಗುರುರಾಯರ 355ನೇ ಮಧ್ಯಾರಾಧನೆ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು. ಸ್ವಾವಲಂಬನೆ, ಉದ್ಯಮಶೀಲತೆ ಮತ್ತು ದೇಶೀ ಉತ್ಪಾದನೆ ಉತ್ತೇಜಿಸುವುದು ಎಂಬ ಧ್ಯೇಯದೊಂದಿಗೆ ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಅತಿ ಸಣ್ಣ ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳ ದಿನಾಚರಣೆ ಹಲವೆಡೆ ಜರುಗಿತು. ಕೊಪ್ಪಳ ಜಿಲ್ಲೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸಾಹಿಲ್ ಬಾಗ್ಲಾ ಅಧಿಕಾರ ವಹಿಸಿಕೊಂಡಿದ್ದಾರೆ. ಗದಗ್ ಜಿಲ್ಲೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಎಚ್ಎನ್ ಮಿಥುನ್ ಅಧಿಕಾರ ಸ್ವೀಕರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ ವಿಕಸಿತ ಭಾರತಕ್ಕಾಗಿ ವ್ಯಸನಮುಕ್ತ ಯುವಜನತೆ ಪ್ರಧಾನಮಂತ್ರಿ ಪ್ರತಿಪಾದನೆ. ಅರಣ್ಯ ಇಲಾಖೆಯಿಂದ ಚಾರಣ ಮತ್ತು ಇಕೋ ಟ್ರೇಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೆ. ಎಂಎಂ ಕಲಬುರ್ಗಿ ಅವರ ಜ್ಞಾನದ ಕಾಯಕ ಪೀಳಿಗೆಗಳಿಗೆ ದಾರಿದೀಪ ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಅಭಿಮತ. ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸ ಪೋಷಕರ ಜಾಗೃತಿ ಅಭಿಯಾನ ಇಂದಿಗೆ ಮುಕ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

0: 90.4 FM ಇನಿತ ತುಳು ಕಾರ್ಯಕ್ರಮಗು ನಿಲ್ಲಿಗ ಮಾತ ಮೊಕ್ಕದಿಂಗಿ ಸೊಲ್ಮೆ. ಇನಿತ ಈ ಕಾರ್ಯಕ್ರಮಗಳು ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಗಳು ಈ ಬಗ್ಗೆ ಪಾತಿರ್ವೇರೆ ಗಣನಾಥ್ ಎಕ್ಕಾರ್
1: ನಿಕ್ಲೆ ಮಾತ ಗೊತ್ತುಂಡು ಒಂಜಲ್ಯ ಬಾಲೆ ಯಾನು ಸುಮಾರು 15 ವರ್ಷ 5ನೇ ಕ್ಲಾಸ್ ಹಿಡ್ದು ಫೈನಲ್ ಇಯರ್ ಡಿಗ್ರಿ ಕಡೆಯತ ಡಿಗ್ರಿ ಮುಟ್ಟ 10 ವರ್ಷ ಯಾನು ಇಂಗ್ಲಿಷ್ ಕಲ್ದೆ. ಡಿಗ್ರಿ ಆದ ಬಂದಾಗ ಇತ್ತಂತ ಜಾಸ್ತಿ ಬರ್ಕೊಂಡು ಡಿಗ್ರಿ ಆದ ಬಂದಾಗ 5 ವಾಕ್ಯ ಸರಿ ಇಂಗ್ಲಿಷ್ ಬರ್ಯಾರ ಹಿಂಗೆ ಬರೋಂದಿತ್ತೀಚಿ. 10 ವರ್ಷ ಕಲ್ದೆ ಇಂಗ್ಲಿಷ್, 5 ವಾಕ್ಯ ಸರಿ ಇಂಗ್ಲಿಷ್ ಬರ್ಯಾರ ಬರೋಂದಿತ್ತು ಜಪಗ ಇತ್ತಂತ ಜಾಸ್ತಿ ಬರ್ಕೊಂಡು ದಯಪಂಡ ಎಕಡೆ ಪನ್ಲೆಕ್ಕ ವ್ಯಾವಹಾರಿಕ ನಡೆದಾತ್ರ ಯಾನ್ ದಯಗು ನೀನು ಪಣೊಂದುಲ್ಲೆ ಬಂಡ ಒಂಜಿ ಬಾಲೆ ರಡ್ಡರೇನ ಮೂಜರೇನ 4 ವರ್ಷಡು ಅಪ್ಪೆ ಭಾಷೆನು ಅವು ಕುಂದಾಪುರ ಕನ್ನಡ ಉಪ್ಪು ಅವು ತುಳು ಉಪ್ಪು ಅವು ಕಂಕಣಿ ಉಪ್ಪು ಅವು ಬ್ಯಾರಿ ಭಾಷೆ ಉಪ್ಪು ಒವೇ ಭಾಷೆ ಉಪ್ಪು ಅವೇನು ಲೀಲಾ ಜಾಲವಾದ ಪಾತ್ರರು ಏರ್ ಲೈಕ್ ವ್ಯಾಕರಣ ಕಲ್ಪಾದಿಚರ ನಮ್ಮ ವ್ಯಾಕರಣ ಕಲ್ಪಾಂಡಲ ನಂಗೆ ಪಾತ್ರ ರಾಪುಚ್ಚಿ ಆಂಡ ಏರ್ಲ ವ್ಯಾಕರಣ ಕಲ್ಪ ಅಂದೆ ಏರ್ಲ ಬೋಧನೆ ಮಲ್ಪ ಅಂದೆ ಆ ಭಾಷೆನು ಲೀಲಾ ಜಾಲವಾದ ಪಾತ್ರರುಂಡು ದಾಯಗೊಂದು ಕಾರಣ ಈತೆ ಭಾಷೆ ಪನ್ಪಿನ ಖಾಲಿ ಭಾಷೆ ಅತ್ತವು ಜಡ ಅತ್ತವು ಅವು ಜಡ ಅತ್ತು ಭಾಷೆ ಪಂಡ ಭಾಷೆ ಅತ್ತು ಪಾತಿರ್ನೆಕ್ ಮಾತ್ರ ಭಾಷೆ ಪನ್ಪಿನ ಒಂಜಿ ಸಂಸ್ಕೃತಿ ಇಟ್ ಇಸ್ ಎ ಕಲ್ಚರ್ ಅವೇ ನಮ್ಮ ಸುರು ಅರ್ಥ ಮಲ್ತ ನೋಡು ಭಾಷೆಡು ರಡ್ಡು ರಚನೆ ಉಂಡು ಒಂಜಿ ಮೇಲ್ಪದರದ ರಚನೆ ಪನ್ಪ ಸರ್ಫೇಸ್ ಸ್ಟ್ರಕ್ಚರ್ ಅಂದ್ ಇಂಗ್ಲಿಷ್ ಪನ್ಪ ಮೇಲ್ಪದರದ ರಚನೆ ಒಂಜಿ ಡೀಪ್ ಸ್ಟ್ರಕ್ಚರ್ ಆಳದ ರಚನೆ ಪನ್ಪ ಮೇಲ್ಪದರದ ರಚನೆ ನಂಗೆ ದಾದ ತೋಜುನ್ ಪಂಡ ವಾಕ್ಯಲು ತೋಜುಂಡು ಶಬ್ದಲು ತೋಜುಂಡು ಅಕ್ಷರಲು ತೋಜುಂಡು ಪಾತ್ರನ ಮಾತ್ರ ತೋಜುಂಡು ಆಂಡ ಆಳದ ರಚನೆ ದಾದ ತೋಜುಂಡು ಪಂಡ ಕಲ್ಚರ್ ತೋಜುಂಡು ಒಂಜಿ ಕಲ್ಚರ್ದ ಮುಖಾಂತರ ಸಂಸ್ಕೃತಿದ ಮುಖಾಂತರ ಭಾಷೆನ ಪಾತ್ರನ ಮಾತ್ರ ಆ ಭಾಷೆ ಲೀಲಾಜಾಲವಾದ ಬರ್ರ ಸಾಧ್ಯ ಕಲ್ಚರ್ ಉಪ್ಪಂದ ಭಾಷೆ ಪಾತ್ರನ ಲೀಲಾಜಾಲವಾದ ಬರ್ಪುಜಿ ನಂಗೆ ಇಂಗ್ಲಿಷ್ ದಾಯ ಬರ್ಪುಜಿ ಪಂಡ ನಮ್ಮ ಕಲ್ಚರ್ ಮುಖಾಂತರ ಪಾತ್ರ ಜಾವೇನು ಅವು ಸಂಸ್ಕೃತಿಗಳ ಐಕ್ಲ ಸಂಬಂಧನೇ ಇಜ್ಜಿ ನಮ್ಮ ಸಂಸ್ಕೃತಿಗಳ ಐಕ್ಲ ಸಂಬಂಧನೇ ಇಜ್ಜಿ ಅಂಚಾದ ಒಂಜಿ ಭಾಷೆನು ಶೈಕ್ಷಣಿಕ ಭಾಷೆ ಎಂದು ದಾಯ ಮಲ್ಪಡು ಪಂಡ ಅವು ತುಳು ಉಪ್ಪಡು ಕೊಂಕಣಿ ಉಪ್ಪಡು ಬ್ಯಾರಿ ಭಾಷೆ ಉಪ್ಪಡು ದಾಯ ಪಂಡ ಅಗತ್ಯದಾದ ಪಂಡ ಸುರುಟು ಆ ಸಂಸ್ಕೃತಿನ ಒರಿಪಡುಂದ ಅಂಡ ಇತ್ತದ ಕಾಲೋಡು ಇತ್ತದ ಸಂದರ್ಭಡು ಅವೇನು ಶೈಕ್ಷಣಿಕ ಭಾಷೆ ಅದ್ಲ ಮಲ್ಪುನಂಚಿನ ಅಗತ್ಯ ಉಂಡು ಒಂದು ಬಾರಿ ಬಾರಿ ಅಗತ್ಯ ಅವಿನ ಶೈಕ್ಷಣಿಕ ಭಾಷೆ ಆದ ಮಲ್ಪುನ ಅಗತ್ಯ ಉಂಡು ದಯಪಂಡ ಸಂಸ್ಕೃತಿನ ಉರಿಪುನಂಚಿನ ಅಗತ್ಯ ನಂಗೆ ಮನಸ್ಸುಂಡುಂದ ಅಂಡ ಖಂಡಿತವಾದ್ಲ ಇತ್ತೆ ಇತ್ತದ ಕಾಲ ಅಂದ ಅಂಡರ್ಲೈನ್ ಮಲ್ತೊಂದು ಬಂದ ದುಂಬಾಂಡ ಅಗತ್ಯ ಇತ್ತು ದಯಪಂಡ ಲೀಲಾಜಾಲವಾದ ಪಾತ್ರೊಂದಿತ್ತ ನಾಟಕ ಇತ್ತು ಯಕ್ಷಗಾನ ಇತ್ತು ಬೇತ ಇತ್ತು ಐತ ಮೂಲಕ ಅವನ ಔಪಚಾರಿಕವಾಯಿನಂಚಿನ ಒಂಜಿ ಶಿಕ್ಷಣ ತಿಕೊಂದಿತ್ತು ನಂಗೆ ಅಂಡ ಇತ್ತೆ ಆ ರೀತಿದ ಸಾಧ್ಯತೆಗಳು ಬಾರಿ ಕಡಿಮೆ ಒಪ್ಪು ನಡೆದಾತ್ರ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆನ ಕನ್ನಡ ಅಂಚಾದೊಪ್ಪನಾಗ ತುಳುನು ಖಂಡಿತವಾದ್ಲ ಒಂಜಿ ಶೈಕ್ಷಣಿಕ ಭಾಷೆ ಅದು ಅನುಷ್ಠಾನ ಮಲ್ಪನಕ್ಕೆ ನಮ್ಮ ಮಾತ ಪುರ್ಮುನ ಅಗತ್ಯ ಉಂಡು ಪಂಪಿನ ಒಂಜಿ ಪ್ರಶ್ನೆ ರಡ್ನೆ ಒಂಜಿ ಭಾಷೆದ ರಚನೆ ಏ ಫಲ ಸಾಹಿತ್ಯಿಕ ಭಾಷೆ ಒಪ್ಪಡು ವ್ಯಾವಹಾರಿಕ ಭಾಷೆ ಒಪ್ಪಡು ಸಾಂಸ್ಕೃತಿಕ ಭಾಷೆ ಒಪ್ಪಡು ಒಂಜಿ ರಚನೆ ಶೈಕ್ಷಣಿಕ ಪಠ್ಯದ ಉಲೈ ಬತ್ತಿ ಬಕ್ಕ ಅವು ಹೆಚ್ಚು ಆಳವಾದ ಆವೆರೆ ಸಾಧ್ಯ ಆಪಡು ಇಜಿಂದ ನಮ್ಮ ಪಾತ್ರೊಂದು ಪಾತೆ ಪಾತ್ರನ ಭಾಷೆ ಪಾತ್ರನ ಭಾಷೆಗಳ ಶೈಕ್ಷಣಿಕ ಭಾಷೆಗಳ ವ್ಯತ್ಯಾಸ ಉಂಟು ಪಾತ್ರನ ಭಾಷೆಗಳ ಆಡಳಿತಾತ್ಮಕ ಭಾಷೆಗಳ ವ್ಯತ್ಯಾಸ ಉಂಟು ನೀನು ನಮ್ಮ ತಿರಿಯ ನೋಡಾಪಣ ಅಂಚಾದೊಪ್ಪನಾಗ ಆಡಳಿತಾತ್ಮಕ ವ್ಯಾವಹಾರಿಕ ಬಕ್ಕ ಶೈಕ್ಷಣಿಕ ಭಾಷೆಯಾದ ತುಳುನು ನಮ್ಮ ದೇವಡುಂದಾಣ ಅವನ ಪಠ್ಯೋಡು ಅಳವಡಿಕೆ ಮಲ್ಪನಂಚಿನ ಒಂಜಿ ಅನಿವಾರ್ಯತೆ ಉಂಡು ಪನ್ಪಿನೆಲ್ಲ ಯಾನ್ ಮೂಲ ಪನ್ನೊಂದುಲ್ಲೆ ಅಂಚಾದ ಭಾರಿ ಅಗತ್ಯವೇ ನಮ್ಮ ತೂರ ಸಾಧ್ಯ ಮುಜಿನ ಅದು ಒಂಜಿ ಭಾಷೆಗೆ ಒಂಜಿ ಶಾಸ್ತ್ರೀಯ ಸ್ವರೂಪ ಬರಡುಂದಾಂಡ ಒಂಜಿ 5 ದುಂಬ ಮೈಂಡ್ ಸೆಟ್ ದ ಬಗ್ಗೆ ಪಾತ್ರ ಯೋಚನಾ ಕ್ರಮ ಮೈಂಡ್ ಸೆಟ್ ಬಂಡ ಯೋಚನಾ ಕ್ರಮ ಯಾನು ಎಂಚ ಯೋಚನೆ ಮಲ್ಪು ಅಂಚೆ ಎನ್ನ ಪ್ರತಿಕ್ರಿಯೆ ಒಪ್ಪುಂಡು ಎದುರು ಕುಳಿನಾರ ಎಡ್ಡೆಂದು ಯೋಚನೆ ಮಲ್ತಂಡ ಆರ್ನ ಒಟ್ಟುಗೆನ್ನ ಪ್ರತಿಕ್ರಿಯೆ ಎಡ್ಡಪ್ಪುಂಡು ಆರು ಹಾಳೆಂದು ಯೋಚನೆ ಮಲ್ತಾಡ ಆರ್ನ ಎದುರುಡು ಎನ್ನ ಪ್ರತಿಕ್ರಿಯೆ ಅಂಚನೆ ಒಪ್ಪುಂಡು ನಮ್ಮ ಯೋಚನಾ ಕ್ರಮ ಮೈಂಡ್ ಸೆಟ್ ಬಹಳ ಮುಖ್ಯ ಆಪುಂಡು ಎತ್ತೋ ಸಂದರ್ಭ ಹಿಂಗೆ ಗೊತ್ತಿತ್ತು ಇಂಗ್ಲಿಷ್ ಪಂಡ ಹಿಂಗೆ ಭಾರಿ ಕಷ್ಟ ಸತ್ಯವಂತ ಹಿಂಗೆ ಡಿಗ್ರಿ ಮುಟ್ಟಲ್ಲ ಬಹುಶಃ 5ನೇ ಕ್ಲಾಸ್ ಇರ್ದು ಡಿಗ್ರಿ ಮುಟ್ಟಲ್ಲ ಇಂಗ್ಲಿಷ್ ಇಡು ಲಾ ಜಾಸ್ತಿ ಮಾರ್ಕ್ ತೆಗೆದಿನ ಬಂಡ 51 ಐದು ಜಾಸ್ತಿ ಮಾರ್ಕ್ ತೆಗೆದಿದ್ದು ಜಂಕ್ ಬಾಕಿ ಡೇಟ್ ಪೂರ 89, 91, 92 ತಿಕ್ಕದಿನಲ್ಲ ಉಂಟು ಬೇತೆ ಎಕನಾಮಿಕ್ಸ್ ಉಪ್ಪು ಬಾಕಿ ಸಬ್ಜೆಕ್ಟ್ ನಡೆ ಬರೋ ಉಪ್ಪು ಇಂಗ್ಲಿಷ್ ತಿಕ್ಕದಿನೇ ಇಜ್ಜಿ ದಾಯ ಕಾರಣ ಪಂಡ ಇಂಗ್ಲಿಷ್ ಕಷ್ಟ ಪನ್ಪಿನ ಎನ್ನ ತರಕ್ ಪೋದು ಬಿಡ್ತು, ಎನ್ನ ಮನಸ್ಸಿಗೆ ಪೋದು ಬಿಡ್ತು. ಒಂಜಿ ರೀತಿದ ಕೀಳರಿಮೆ ಎಂಕ್ ಪಂಡ ಇಂಗ್ಲಿಷ್ ಎಂಕ್ ಬರ್ಪುಜಿ, ಇಂಗ್ಲಿಷ್ ಎಂಕ್ ಕಲ್ಪರ ಸಾಧ್ಯ ಇಜ್ಜಿ, ಈ ರೀತಿ ಅಂಚಿನ ಒಂಜಿ ಕೀಳರಿಮೆ ಎನ್ನ ಮನಸ್ ತವುಲ ಇತ್ತಂಡ್. ಆ ಕೀಳರಿಮೆ ದಾದ ಮಲ್ತ ಒಂದಿತ್ತು ಪಂಡ ಏತು ಓದುಂಡಲ ನೆನಪಾಪುಜಿ, ಏ ಐ ಆ ಭಾಷೆಗಳ ಎಂಕ್ಲ ಒಂಜಿ ಅಂತರನು ದಿವೊಂದಿತ್ತಂಡ್. ಪರಿಣಾಮ ದಾದ ಅಂಡ್ ಪಂಡ ಇಂಗ್ಲಿಷ್ ಎನ್ನ ಅಂತರಂಗಗು ಪೊಗ್ಗರೆ ಸಾಧ್ಯ ಆಯ್ಚಿ ಒಂದು ಒಂಚಿ. ಅಂಡ ಯಾನೇಪ ರಿಸರ್ಚ್ಗೆ ಬರ್ತಾನ, ಸಂಶೋಧನೆಗೆ ಬರ್ತಾನ, ಅಪಗ ಏನ ಸಂಶೋಧನದ ವಿಷಯ ತುಳುನಾಡದ ಜನಪದ ಆಟಗಳು, ತುಳುನಾಡದ ಗೊಬ್ಬುಲು. ಐಕ್ ಬೋರ್ಡ್ ಆಯ್ನ ಪುಸ್ತಕ ಇಂಗ್ಲಿಷ್ ಜೊಪ್ಪುನ್ ಜಾಸ್ತಿ, ಅಪ ಕನ್ನಡೋಡು ಜಾಸ್ತಿ ಪುಸ್ತಕಗಳು ಬೈಜಿ. ಆ ಕಾಲೋಡು ಸಂಪತ್ತೈನ ಇಸ್ವಿಡ, ಆ ಕಾಲೋಡು ಕನ್ನಡೋಡು ಜಾಸ್ತಿ ಪುಸ್ತಕಗಳು ಬೈಜಿ. ಅಪಗ ಏನ ಅನಿವಾರ್ಯವಾದ ಇಂಗ್ಲಿಷ್ ಪುಸ್ತಕ ಓದೋದೇ ಆಂಡ್, ಫಾರಿನ್ ಪುಸ್ತಕಗಳನ್ನು ಇಂಗ್ಲಿಷ್ ಪುಸ್ತಕಗಳನ್ನು ಓದೋಣೆ ಆಂಡ್. ಅಪಗ ಹೆಂಗ್ ಗೊತ್ತಾಂಡ್ ಎಂಚಿನ ಬಂಡ ಇಂಗ್ಲಿಷ್ ಈತು ಸುಲಭ ಅಂದ್ ಹೆಂಗ್ ಗೊತ್ತು ಜೀಂದ್, ಏತು ಪೊರ್ಲದ ಭಾಷೆ, ಏತು ಸುಲಭ ಉಂಡು ಕಮ್ಯುನಿಕೇಶನ್ ಅಥವಾ ಸಂವಹನ ಮಲ್ಪರೆ, ಏತು ಸುಲಭದ ಭಾಷೆ ಪಂಪಿನ ಅರ್ಥ ಅಂಡ್ ಐದು ಬೊಕ್ಕ ಇಂಗ್ಲಿಷ್ ದಯಪಂಡ ಆ ಭಾಷೆ ಹೆಂಕ್ ಮುಟ್ಟ ಬತ್ತಂಡ್. ಯಾನ್ ದಯಗುನೇನು ಪಂತ ಪಂಡ ತುಳುಕುಲ ಒಂದುವೇ ಸ್ಥಿತಿ ಉಂಡು, ಎತೋ ಜನ ಎತೋ ಜನಕ್ಲೆಗೆ ಕೆಲವು ವಿಚಾರ ಗೊತ್ತುಜ್ಜಿ, ಅವು ದಾನ ಗೊತ್ತುಜ್ಜಿ ಪಂಡ ತುಳು ಸಾಹಿತ್ಯ ಸಂಸ್ಕೃತಿ ತುಳು ಭಾಷೆದ ಇತಿಹಾಸ ಎಂಚಿನ ಪಂಪಿನ ಸ್ಪಷ್ಟ ಕಲ್ಪನೆ ಇಜ್ಜಿ. ಆ ಸ್ಪಷ್ಟ ಕಲ್ಪನೆ ಬತ್ತನಂದಾಂಡ ತುಳುನು ದಾಯಗ ಕಲ್ಪಾವುಡು ಪಂಪಿನ ಅಗತ್ಯತೆ ನಂಕ್ ಮನವರಿಕೆ ಆಪುಂಡು. ಒರೀ ಕವಿ ಇತ್ತೆ ತುಳುನಾಡದ, ತುಳುಟು ಬರೆತಿನ ಕವಿ ಭಾಗವತೋ ಪಂಪಿನಂಚಿನ ಒಂದು ಕಾವ್ಯ ನಿಕ್ಲೆ ಮಾತ ಗೊತ್ತುಂಡು. ತುಳುಕ್ಕು ತುಳುಟು ಪ್ರಾಚೀನವಾಯಿನ ಕಾವ್ಯಲುಂಡು. ಇತ್ತೇನೆ ವರ್ಮಪತ್ ಕಾವ್ಯಲು ಸಂಶೋಧನೆ ಆತಂಡ್, ಸಂಶೋಧನೆ ಆವಂದಿನ ಎತೋ ಕಾವ್ಯಲುಂಡು. ತುಳು ಲಿಪಿಟ್ ಬರತಿನ ಸುಮಾರು 3000 ಬರವಲುಂಡ್ಗೆ ತುಳು ಲಿಪಿಟ್ ಬಂಡ ತುಳುತ್ತವು. ತುಳು ಲಿಪಿ ಮಾತ್ರ ಉಪಯೋಗ ಮಾಡಿದ್ರೆ ಅವು ಮಲಯಾಳ ಉಪ್ಪು, ಅವು ಕನ್ನಡ ಉಪ್ಪು, ಅವು ಬೇತ ಬೇತ ಭಾಷೆಗೆ ಉಪ್ಪು, ಸಂಸ್ಕೃತ ಉಪ್ಪು, ಅವೇ ಉಪ್ಪು, ಲಿಪಿ ಮಾತ್ರ ತುಳು ಅಂಚಾದಪ್ಪನಾಗ ತುಳು ಲಿಪಿಟ್ ಬರತಿನ ಎತೋ 3000 ಬರವಲುಂಡ್ಗೆ ಅಂಚ ಐತು ಒಂಜಿ ಕಾವ್ಯ ಭಾಗವತ. ಯಾನ್ ದಾಯಗುನೇನು ಪಂಡ ಬಂಡ ತುಳುಕು ಒಂಜಿ ಪ್ರಾಚೀನವಾಯಿನಂಚಿನ ಒಂಜಿ ಕಾವ್ಯ ಪರಂಪರೆ, ಒಂಜಿ ಸಾಹಿತ್ಯ ಪರಂಪರೆ ಉಂಡು ಪನ್ಪಿನ ನಂಕ್ ಮಾತ ಗೊತ್ತುಬೋಡು. ಒಂದು ಬಹಳ ಅಗತ್ಯ ಎಷ್ಟೋ ಜನಕ ಗೊತ್ತುಜಿ ತುಳುಕು ಒಂಜಿ ಪ್ರಾಚೀನವಾಯಿನಂಚಿನ ಒಂಜಿ ಕಾವ್ಯ ಪರಂಪರೆ ಉಂಡು ಪನ್ಪಿನ ಎಷ್ಟೋ ಜನಕ್ ಗೊತ್ತುಜ್ಜಿ. ಐತು ಒರಿ ಕವಿ ಭಾಗವತ ಬರೆದಿನಂಚಿನ ವಿಷ್ಣು ತುಂಗೆ ಎಂದ್, ವಿಷ್ಣು ತುಂಗೆ ತುಳು ಭಾಗವತ ಅಂದ್ ಬರತೆ. ಅರುಣಾಬ್ಜೆ ಕೊಡವೂರ್ದ ನಮ್ಮ ಕೊಡವೂರ್ದ ಅರುಣಾಬ್ಜೆ ಮಹಾಭಾರತ ಕವಿಯನ್ನು ಬರತ್ತೆ. ಈ ಭಾಗವತ ಕವಿ ದಾರ ಬಂತೆ ಬಂಡ ತೂ ಬೆಂಕಿ ಅಂತ ಕನ್ನಡರು ಲೆಪ್ಪ ನಮ್ಮ ಬೆಂಕಿ ಫಯರ್ ಇಂಗ್ಲಿಷ್ ಇಡು ವೈನಿ ಇಂದ ಅವೇನು ಸಂಸ್ಕೃತೋಡ ಬಂತೇರು. ಆ ದಾದ ಬಂತೆ ಬಂಡ ಕನ್ನಡೋಡ ಬೆಂಕಿ ಬನ್ಪಾರು, ಸಂಸ್ಕೃತೋಡ ವೈನಿ ಬನ್ಪಾರು, ಇತ್ತಕ್ಕ ತುಳುಟು ತೂ ಒಂದು ಬನ್ಪ, ಈತು ವ್ಯತ್ಯಾಸ ಬುಂಡ ಸಂಸ್ಕೃತೋಡ ಬರೀ ಸಾತಗೆ ಮಲ್ಲದಾಯಗ ಅವಡು. ಈ ಪ್ರಶ್ನೆಕೇನುವೆ ಸಂಸ್ಕೃತೋಡು ಬರೀ ಸಾತಗ ಮಲ್ಲದಾಯಗ ಅವಡವು. ಐತಲ ಐತ ರಚನೆ ಚೇಂಜ್ ಆಪಂಡ ಆ ತೂತ ಶಾಖ ಸಂಸ್ಕೃತೋಡು ಬರೀ ಸಾತಕ್ಕೆ ಜಾಸ್ತಿ ಆಪಂಡ ಇಂಗ್ಲಿಷ್ ಇಟ್ಟು ಬರೀ ಸಾತಕ್ಕೆ ಜಾಸ್ತಿ ಆಪಂಡ ಅಂದ್ರೆ ಸುಮಾರು 200 ಆ ಪ್ರಶ್ನೆಕೇನು ದಯ ಪ್ರಶ್ನೆಕೇನು ಪಂಡ ಬಹುಶಃ ಅಪಗಾಯ ತುಳುಟು ಬರೋಣಾಗ ಎತ್ತೋ ಜನ ಒಂದು ರೀತಿ ಅಸ್ಪೃಶ್ಯತೆ ತೂದು ಪೋಡು, ಒಂದು ರೀತಿ ದೂರದಿದು ಪೋಡು, ಆ ಕಾರಣ ಗಾತ್ರ ಆಯಾ ಪ್ರಶ್ನೆ ಏನ್ಕೇನುವೆ ಅಂಚಾದಪ್ಪನಾಗ ಯಾನ ದಾಯಗುನೇನು ಪನೊಂದುಲ್ಲ ಪಂಡ ಸುರೂಟು ನಮ್ಮ ಮನಸ್ಸುಡುಪ್ಪು ನಂಚಿನ ತುಳುತ್ತ ಬಗೆಗಿನ ಅಸ್ಪೃಶ್ಯತೆ ಭಾವನೆ ಒಪ್ಪಡು ಅಥ ತುಳುತ್ತ ಬಗೆಗುಪ್ಪು ನಂಚಿನ ಒಂಜಿ ಸೀಮಿತ ಭಾವನೆ ದೂರ ಮಲ್ಪು ನಂಚಿನ ಅಗತ್ಯ ಉಂಡು. ಸೀಮಿತ ಭಾವನೆ ದಾಯ ಪಂಡ ಪಂಡ ನಂಕ್ ಐತ ಆಳ ಅಗಳ ಗೊತ್ತುಜ್ಜಿ ಅವೇ ನನ್ ಪನೊಂದುಲ್ಲ ಅಂಚಾದಪ್ಪನಾಗ ಒಂಜಿ ಪ್ರಾಚೀನ ಶಾಸ್ತ್ರೀಯವಾಯಿ ನಂಚಿನ ಒಂಜಿ ಕ್ಲಾಸಿಕಲ್ ಹಿನ್ನೆಲೆ ತುಳುಕುಂಡು ಪಂಪಿನೇನು ನಮ್ಮ ಎನ್ನೋಡು ಸುರುಟು ದಯ ಪಂಡ ಐತನೇ ಆಯ್ನ ಒಂಜಿ ಲಿಪಿ ಇತ್ತಡು. ಇತ್ತ ಎತ್ತೋ ಭಾಷೆಲೆಗೆ ಲಿಪಿ ಇಜ್ಜಿ ಮಲಮಲ್ಲ ಭಾಷೆಲೆಗೆಲ್ಲ ಲಿಪಿ ಇಜ್ಜಿ ನಮ್ಮ ತೂಪ ಎತ್ತೋ ಭಾಷೆಲೆ ನಾವು ಇತ್ತ ಎತ್ತೋ ಭಾಷೆಲೆ ಎತ್ತೋ ಭಾಷೆಲಿ ಬೇತ ಲಿಪಿ ಲೇಟ್ ಬರಪಿನೇನ್ ತೂಪ ಮಲಮಲ್ಲ ಭಾಷೆಲೇನೆ ಅಂಡ ತುಳುಕು ಐತನೇ ಆಯ್ನ ಒಂಜಿ ಲಿಪಿ ಇತ್ತಿನೇನು ನಮ್ಮ ತೂವರ ಸಾಧ್ಯ ಅಂಚಂದಿ ಆ ಲಿಪಿನೇ ಇತ್ತ ಪತ್ತೋಡ ಪಂಪಿನ ಪ್ರಶ್ನೆ ಬುಡ್ಚಿ ಆಯ್ತ ಬಗ್ಗೆ ಬಹಳ ಸ್ಪಷ್ಟವಾದ ಪಂಡ್ರ ಸಾಧ್ಯ ಉಂಟು. ದಯಪಂಡ ಒಂಜಿ ಸಾಂಕೇತಿಕವಾದ ಜೋಕ್ಲೆ ಕಲ್ಪಾವಳಿ ಅತ್ತಂದ ಇತ್ತು ನಮ್ಮ ಕನ್ನಡ ಲಿಪಿನು ತುಳು ಲಿಪಿಯಾದ ಬಳಕೆ ಮಲ್ತುಂದುಲ್ಲ ಅವೇ ಲಿಪಿನ ಮುಂದುವರಿಟ್ಟಿನ ದಾಲ ತಪ್ಪು ಇಜ್ಜಿ ದಯಪಂಡ ಕೂಡ ಒಂಜಿ ಹೊಸ ಲಿಪಿ ಕಲ್ತದ ಅವೇನು ಕಲ್ಪ ಅದ ಐಟು ಜೋಕುಲು ಕಲ್ತದ ಅವೇನನ್ನು ಅನಗ ಅವು ಬಹಳ ಕಷ್ಟದ ಕೆಲಸ ಆ ಸುಲಭದ ಕೆಲಸ ಅತ್ತ ಎತ್ತೋ ಜನಕ ಪಂಡ ಅರ್ಥ ಆಪುಜಿ ದಯಪಂಡ ಐದು ದಾತ್ರ ತುಳು ಭಾಷೆದ ಬೆಳವಣಿಗೆ ತೊಂದರೆ ಆಪುಡತ್ತಂದೆ ಬೇತೆ ಆಪುಜಿ ಅಂಚಾದಪ್ಪನಾಗ ಒಂಜಿ ಲಿಪಿ ಇತ್ತಂಡ್ ಈ ಭಾಷೆಗೆ ಪ್ರಾಚೀನವಾಯ ಕಾವ್ಯ ಪರಂಪರೆ ಇತ್ತುಂಡು, ಒಂಜಿ ಸಾಹಿತ್ಯ ಪರಂಪರೆ ಇತ್ತುಂಡು. ಅವು ಭಾಗವತ ಕಾವ್ಯವು ಉಪ್ಪು, ಅರುಣಾಬ್ಜನ ಮಹಾಭಾರತ ಕಾವ್ಯ ಉಪ್ಪು, ದೇವಿ ಮಹಾತ್ಮೆಯ ಉಪ್ಪು, ಅತ್ರ ಕರ್ಣಪರ್ವ ಉಪ್ಪು, ರಾಮಾಯಣ ಕಾವ್ಯ ಉಪ್ಪು, ಒಂದು ಮುಂಚಿನ ಕಾವ್ಯಗಳು ಪೂರ ತುಳು ಬೈದುಂಡು, ತುಳು ಭಾಷೆಡು ಬೈದುಂಡು. ಅಂಚ ಅದುಪನಗ ಐತ ಕಲ್ಪನೆ ನಂಕ ಬೋಡು. 15-14 ಶತಮಾನಡು ಐದು ಬಕ್ಕ ದುಂಬು ಬನ್ನಗ ವಾದಿರಾಜರು ಗೊತ್ತುಪ್ಪು ನಿಕಲಗೆ ವಾದಿರಾಜ ಸ್ವಾಮಿಲು ಆರ ಕೀರ್ತನೆ ತುಳು ಬರೆತಾರೆ, ತುಳು ಕೀರ್ತನೆ ಬರೆತಾರೆ. ನಾನು ಉಲ್ಲೇಖ ಮಲ್ಪೊಡೆ ಅಪ್ಪ ದಯಾಪಂಡ ಸ್ವಾಮಿಲು ಇತ್ತಲ ಉಡುಪಿದ ಮಠತ್ತ ಸ್ವಾಮಿಲು ಸೈನು ಸಹಿ ಪಾಡ್ನು ತುಳು ಭಾಷೆಡು, ಇತ್ತಲ ಕ್ಲವೇ ತುಳು ಭಾಷೆಡೆ ಸೈನ್ ಪಾಡು, ಬೇತ ಭಾಷೆಡು ಪಾಡುಜಾರು, ತುಳು ಹುಟ್ಟಾಕಲ ಪುದರ್ನ ಸೈನ್ ಪಾಡುವೇರು. ಅಂಚದ ಉಪ್ಪಡ ವಾದಿರಾಜರು ಆರ ತುಳು ಭಾಷೆಡೆ ಕೀರ್ತನೆ ಬರೆಯರು. ನಿಮಗೆ ಕೊಡಂಜಿ ಬಹಳ ಇಂಟ್ರೆಸ್ಟಿಂಗ್, ಬಹಳ ಆಸಕ್ತಿದಾಯಕವಾಯ ನಂಜಿನ ವಿಷಯದಾದ ಪಂಡ 14ನೇ ಶತಮಾನಡು ರತ್ನಾಕರ ವರ್ಣಿ ಕಾವ್ಯ ಬರೆಪೆ ಭರತೇಶ ವೈಭವ ಅನ್ನೋ ಕಾವ್ಯ. ಆ ಕಾವ್ಯ ತನ್ನ ಕಾವ್ಯ ಎತ್ತು ಪೊರ್ಲುಂಡು ಒಂದು ಪಂಪಿನೇನು ಆಯ ದಾದ ಪಂಪೆ ಬಂಡ ಅಯ್ಯ ಚೆನ್ನ ದುದೆನೆ ಕನ್ನಡಿಗರು ರಯ್ಯ ಮಂಚದಿ ಎನೆ ತೆಲುಗರು ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಮೈ ಉಬ್ಬಿ ಹೇಳಬೇ ಕಣ್ಣ. ನನ್ನ ಕಾವ್ಯ ಹೇಗಿರ್ಬೇಕು ಅಂತ ಹೇಳಿದ್ರೆ ಅಯ್ಯಯ್ಯ ಚೆನ್ನ ದುದೆನೆ ಕನ್ನಡಿಗರು, ಕನ್ನಡಿಗರು ಹೇಳಬೇಕಂತೆ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಕಾವ್ಯ, ನನ್ನ ಕಾವ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಬೇಕು. ರಯ್ಯ ಮಂಚದಿ ಎನೆ ತುಳುಗರು, ತುಳುಗರು ಹೇಳಬೇಕಂತೆ ರಯ್ಯ ಮಂಚ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ. ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಅಯ್ಯಯ್ಯ ಏತು ಪೊರ್ಲುಂಡು, ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಅಯ್ಯಯ್ಯ ಏತು ಪೊರ್ಲುಂಡು ಅಂತ ತುಳುವರು ಹೇಳಬೇಕಂತೆ ಪಂಡೆ ಅಂತ. ಆಯ್ಗು ನಿನ್ ಪಣೊಂದುಲ್ಲ ಪಂಡ ತುಳುಕುಂಜಿ ಪ್ರಾಚೀನವಾಯನ ಇತಿಹಾಸ ಉಂಡು. ನಿಖಲ ಮಾತು ಗೊತ್ತುಪ್ಪು ದ್ರಾವಿಡ ಭಾಷೆ ಸುರೂಟು ಸ್ವತಂತ್ರವಾಯನಂಚಿನ ಭಾಷೆ ತುಳು. ಅಂಚಾದ ಪುನಗ ಇಡೀ ದ್ರಾವಿಡ ಭಾಷೆಡೆ ಅತ್ಯಂತ ಪ್ರಾಚೀನವಾಯನಂಚಿನ ಒಂದು ಇತಿಹಾಸ ಇತ್ತಂಡ ತುಳು ಭಾಷೆಡು. ಅವು ವಿದ್ವಾಂಸರು ಒಪ್ಪುವರು, ಬೇತ ಹೇರಲ ಪನ್ನಡೊಂದಿದ್ದು ವಿದ್ವಾಂಸರು ಒಪ್ಪುವರು ಹೆಂಚಿನ ಬಂಡ ಸುರೂಟು ದ್ರಾವಿಡ ಪಂಪಿನಂಚಿನ ಒಂದು ಭಾಷೆಡು ಸುರೂಟು ಪ್ರತ್ಯೇಕವಾಯನ ಭಾಷೆನೇ ತುಳು. ಅಂಚಾದ ಪುನಗ ಐಕೊಂಜಿ ಪ್ರಾಚೀನ ಇತಿಹಾಸ ಉಪ್ಪುನೇನು ನಮ್ಮ ಒಪ್ಪಿಯೋಡು ಅನ್ನ ಉದ್ದೇಶದಾದ ಪಂಡ ನಿಖಲೆ ಪಂಪಿನ ಉದ್ದೇಶದಾದ ಪಂಡ ಆಯ್ತ ಅಗತ್ಯತೆ ಮನವರಿಕೆ ಆವಡುಂದಂಡ ತುಳುತ ಬೋಧನದ ಅಗತ್ಯತೆ ಮನವರಿಕೆ ಆವಡಂದ ಆ ಭಾಷೆದ ಶಕ್ತಿದ ಅರಿವು ನಂಕಾವಡು. ಆ ಭಾಷೆದ ಶಕ್ತಿದ ಅರಿವಾಂಡ ಮಾತ್ರ ನಂಕ ಮನವರಿಕೆ ಆವರ ಸಾಧ್ಯ. ಆ ಕಾರಣಗಾತ್ರ ಉನ್ನೇನ್ಪುರ ಯಾನ್ ಪನಂದುಲ್ಲ. ಐದು ಬೊಕ್ಕ ಮಿಷನರಿ ದಕ್ಕಲು ಬತ್ತೇರ ಮಿಷನರಿ ದಕ್ಕಲು ನಿಖಲು ಕನ್ನಡೋಡು ಬರೆಯರು ಬಹುಶಃ ಕನ್ನಡ ನವೋದಯ ಸಾಹಿತ್ಯವು ಹೊಸ ಸಾಹಿತ್ಯವು ಕನ್ನಡದ ಹೊಸ ಸಾಹಿತ್ಯವು ಒಂದು ಹಿನ್ನೆಲೆಯನ್ನು ಒದಗಿಸಿಕೊಡ್ನಕ್ಕಲು ಏರ್ಪಂಡ ಮಿಷನರಿ ದಕ್ಕಲು ಅಕಲು ಮತ ಪ್ರಚಾರದ ಉದ್ದೇಶಕ್ಕೆ ಬತ್ತುಪ್ಪು ಆ ಉದ್ದೇಶಗಳ ಬತ್ತುಪ್ಪು ಬಹಳ ವಿಶೇಷದಾದ ಪಂಡ ಅಕಲು ದೇಶೀ ಭಾಷೆನ ಕಲ್ತಿರು ದೇಶೀ ಭಾಷೆಯನ್ನು ಸಂಶೋಧನೆ ಮಾಡ್ತಾರೆ. ದೇಶೀ ಭಾಷೆಯನ್ನು ಕಲ್ತು ಸಂಶೋಧನೆ ಮಾಡಪ್ಪನಾಗ ಅಕಲು ತುಳುಟ್ಲ ಮಹತ್ವ ಕೊಡ್ತಾರೆ. ತುಳು ವ್ಯಾಕರಣ ಬರೆಯರು, ತುಳು ನಿಘಂಟು ರಚನೆ ಮಾಡ್ತಾರೆ, ತುಳುಟ್ಟು ಕ್ರೈಸ್ತ ಗೀತೆಯನ್ನು ಬರೆಯರು, ಐದು ಪಕ್ಕ ತುಳುಟ್ಟು ದುಂಬಳ ಪಠ್ಯ ರಚನೆ ಮಲ್ತಾರೆ. ಒಂದು ಬಹಳ ಮುಖ್ಯ ತುಳುಟ್ಟು ಪಠ್ಯ ರಚನೆ ಮಲ್ದಾರೆ ಅಕಲು ತುಳು ಪಠ್ಯ ರಚನೆ ಕ್ರೈಸ್ತ ಮಿಷನರಿ ದಕ್ಕಲೇ ಮಲ್ದಾರೆ. ತುಳು ಕಲ್ಪಾವಡು ಬಂದಿನ ಒಂದು ಕಲ್ಪನೆ ಅಕಲೆ ದುಂಬೆ ಇತ್ತಿನ ನಮ್ಮತ್ತುವರ ಸಾಧ್ಯ ನಂಗೆ ಇಂಚೋ 2010 ಬತ್ತಿನ ಇರ್ದಾಂದಲ್ಲ ಐದು ದುಂಬೆ ಇತ್ತಿನ ನಮ್ಮತ್ತುವರ ಸಾಧ್ಯ ಅಂಚಾದಪ್ಪನಾಗ ಮಿಷನರಿ ದಕ್ಕಲು ಆ ಕಲ್ಪನೆ ಸುರುಟೇ ಕೊಡ್ತಾರೆ. 1253 ಬೊಕ್ಕ ಉನ್ನೊಂದು ತುವರ ಸಾಧ್ಯ ನಮ್ಮ ತುಳು ಬೊಡಾಯನಾಥ್ ಬರೆತಿನ ನಮ್ಮ ತುವರ ಸಾಧ್ಯ. ತುಳುತ್ತ ವಿಷಯದ ಬಗ್ಗೆ ಸಂಶೋಧನೆ ಮಾಡಿದೆ ತುಳುತ ಪಾರ್ಧನ ದೇವಿಲ್ ವರ್ಷಿಪ್ ಆಫ್ ತುಳುವಾಸ್ ಬರ್ನಲ್ನ ಒಂಜಿ ಕೃತಿ 30 ಭೂತೋಲ್ನ ಕಥೆನ ಆರ್ ಬರೆತಾರಾಯ್ತು ದೇವಿಲ್ ವರ್ಷಿಪ್ ಆಫ್ ತುಳುವಾ ಅನ್ ಇಂಗ್ಲಿಷ್ ಬರೆತಾರೆ. ಅಂಚಾದಪ್ಪನಾಗ ತುಳುತ್ತ ಬಗ್ಗೆ ಸಂಶೋಧನೆ ಮಲ್ಪನ ತುಳುತ್ತ ಬಗ್ಗೆ ಕೃತಿ ರಚನೆ ಮಲ್ಪನ ಕೆಲಸವನ್ನು ಕನ್ನಡದೊಟ್ಟಿಗೆ ನಮ್ಮ ಕ್ರೈಸ್ತ ಮಿಷನರಿ ದಕ್ಕಲ್ಲ ಮಲ್ತಿನ ನಮ್ಮ ತುವರ ಸಾಧ್ಯ. ಇದು ಬಹಳ ಮುಖ್ಯವಾಯನಂಚನ ವಿಚಾರ. ಐದು ಪಕ್ಕ ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ ತುಯ್ಯಾರಣ 1930 ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ ತುಯ್ಯರನ್ನ ಅಂಡ ತುಳು ಚಳವಳಿ ಪಂಪಿನಂಚಿನ ಒಂದು ಕಲ್ಪನೆ ಬರ್ಪುಂಡು. 1900 US ಪಣಿಯಾಡ್ಯರ ನೇತೃತ್ವಡು ಕಿಲ್ಲರ್ ಇತ್ತರು. ಐದು ಪಕ್ಕ ಸುಮಾರು ಜನ ತುಳುವೇರು ಇತ್ತರು ಪೊಳಲಿ ಶಿನಪಾಯಗಡರ್ ಇತ್ತರು ಅಕಲು ಪೂರ ಸೇರ್ದು ಒಂದು ಸಂಘಟನಾತ್ಮಕ ರೂಪಡು ತುಳು ಚಳವಳಿನ ಅಕಲು ಒಂದು ಪಂಪೇರು ಒಂದು ಪಾತ್ರ ಬಂದ್ಪೇರು. ಕೆಲವರು ಎನ್ನದರು ಎಂಕುಳು ತುಳುತ್ತ ಬಗ್ಗೆ ಕೆಲಸ ಮಲ್ಪುನು ಕೊಂಕಣದ ವಿರುದ್ಧ ಅಂದು, ಕೆಲವರು ಎನ್ನದರೆ ಎಂಕುಳು ತುಳುತ್ತ ಪರ ಕೆಲಸ ಮಲ್ಪುನು ಕನ್ನಡದ ವಿರುದ್ಧ ಅಂದು. ಆ ಅಂಡ ಎಂಕುಳು ಕನ್ನಡದ ವಿರುದ್ಧಲಾತ್ ತುಳುತ್ತ ವಿರುದ್ಧಲಾತ್ ಎಂಕುಳು ಕೆಲಸ ಮಲ್ಪುನು ತುಳುತ್ತ ತುಳು ಜನಕಲ್ನ ತುಳುತ್ತ ಆತ್ಮಾಭಿಮಾನನು ಹೆಚ್ಚಿಸ್ತಾರೆ. ಆತ್ರ ಆತ್ಮಾಭಿಮಾನ ಹೆಚ್ಚುಡುಂದ ಅಂಡ ಆ ಭಾಷೆಗೆ ಶಕ್ತಿ ಕೊರಡಾಪಡು ಬಹಳ ಪ್ರೀತಿದ ಪನಡುಂದ ಅಂಡ ಆ ಭಾಷೆದ ಶಕ್ತಿನ ಮನವರಿಕೆ ಮಲ್ಪಡಾಪಡು ಆ ಭಾಷೆದ ಶಕ್ತಿ ಗೊತ್ತಾಂಡ ಅಭಿಮಾನರು ಪಂಡ್ರೆ ಆಪಡು ಶಕ್ತಿ ಆ ಭಾಷೆಗೆ ಶಕ್ತಿ ಉಂಡು ಪಂಪಿನ. ಅಂಚಾದ ಪುನಗ ಆ ರೀತಿದ ಒಂದು ಚಳವಳಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದ ತುರುಟೆ ಭಾಷಣ ಮಲ್ತೇರು, ಐದು ಪಕ್ಕ ತುರುಟು ಬರೆಪಿನ ಅಂಚಿನ ಪುಸ್ತಕ ಪ್ರಕಟಣೆ ಮಲ್ತೇರು, ತುಳು ಕಲ್ಪಾವಲೋಚನ ಕೆಲಸ ಮಾಡ್ತಾರೆ, ತುಳು ವ್ಯಾಕರಣ ಬರೆಯರು ಅಂಚಾದಪ್ಪನಾಗ ಬೇತೆ ಮೇತೆ ನಮ್ಮ ನಡೆ ಕೆಲಸ ಮಾಡ್ತೀನಿ ಅನ್ನೋ ಪ್ರಾಚೀನ ನೆಟ್ಟಮ್ಮ ಸ್ವಾತಂತ್ರ್ಯ ಪೂರ್ವಡ ತೂರ ಸಾಧ್ಯ. ಬಹುಶಃ ಐಕಿಂಬು ಕೊರ್ತುಂಡ ನಾಮ ಇನಿ ತುಳುನಾಡದ ಭಾಷೆ ತುಳುವೇ ಆದುಪ್ತು. ನಿಕ ಒಂಜಿ ಪಾತ್ರ ಯಾನು ಪಂಡ್ರ ಮೂಲು ಇಷ್ಟಪಡತೆ, ಕನ್ನಡ ಸಂಸ್ಕೃತಿ ಬೇತೆ ಕರ್ನಾಟಕ ಸಂಸ್ಕೃತಿ ಬೇತೆ, ಕನ್ನಡ ಸಂಸ್ಕೃತಿ ಪಂಡ ಕನ್ನಡ, ಕನ್ನಡ ಭಾಷೆ ಕನ್ನಡ ಕಲ್ಚರ್ ಕನ್ನಡಕ್ಕೂ ಸಂಬಂಧಪಟ್ಟ, ಕರ್ನಾಟಕ ಸಂಸ್ಕೃತಿ ಪಂಡ ಹಲವು ಭಾಷೆಗಳ ಹಲವು ಸಂಸ್ಕೃತಿಗಳ ಹಲವು ಧರ್ಮಗಳ ಒಂದು ಸಮ್ಮಿಶ್ರ ಅದು. ಅಲ್ಲಿ ಕೊಂಕಣಿಯೂ ಇದೆ, ಅಲ್ಲಿ ಬ್ಯಾರಿ ಭಾಷೆಯೂ ಇದೆ, ಅಲ್ಲಿ ಕುಂದಾಪುರ ಕನ್ನಡವೂ ಇದೆ, ಅಲ್ಲಿ ಹವ್ಯಕ ಕನ್ನಡವೂ ಇದೆ. ಕನ್ನಡದಲ್ಲಿರುವಂಥ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಭಾಷೆಗಳ ಅಥವಾ ಎಲ್ಲ ಸಂಸ್ಕೃತಿಗಳ ಸಮ್ಮಿಶ್ರಣ ಇದು ಕರ್ನಾಟಕ ಸಂಸ್ಕೃತಿ. ಖಾಲಿ ಕನ್ನಡ ಸಂಸ್ಕೃತಿ ಒಂದೇ ಅಲ್ಲ, ಕನ್ನಡ ಸಂಸ್ಕೃತಿ ನಮಗೆ ಮುಖ್ಯ, ಬಹಳ ಗೌರವದಿಂದ ನಾವು ಅದನ್ನು ನೋಡ್ತೇವೆ. ಏನು ಚಲ ಆದ್ರೀಗ ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ, ಅದು ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು ಏನೇ ಇರ್ಬೋದು, ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ ಅಂತ ಹೇಳಿದ್ರೆ ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನು ಅದು ರಕ್ಷಣೆ ಮಾಡಬೇಕು. ಕೇವಲ ಕನ್ನಡದ್ದು ಮಾತ್ರ ಅಲ್ಲ, ಕನ್ನಡದ್ದು ಮಾತ್ರ ಅಲ್ಲ, ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನ ರಕ್ಷಣೆ ಮಾಡುವಂತ ಅನಿವಾರ್ಯತೆ ಯಾವುದಕ್ಕಿದೆ ಅಂತ ಹೇಳಿದ್ರೆ ಕನ್ನಡಕ್ಕಿದೆ ಮತ್ತು ಕನ್ನಡ ಆಡಳಿತಕ್ಕಿದೆ. ಇದನ್ನ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಇಂಚ ಅರ್ಥ ಮಲ್ತೊಂಡ ನಾಮ ಅಪಗ ನಮ್ಮ ಒಂದು ನೋಪ್ಪಿಯೋಡಾಪಣು, ತುಳು ನೋಪ್ಪಿಯೋಡಾಪಣು, ಕೊಂಕಣಿ ನೋಪ್ಪಿಡಾಪಣು, ತುಳುತ್ತ ಬುಲೆಚಿಲ್ ನೋಪ್ಪಿಡಾಪಣು, ಕೊಂಕಣದ ಬುಲೆಚಿಲ್ ನೋಪ್ಪಿಡಾಪಣು, ಅವೇನು ಇಂಚ ನಮ್ಮ ಬುಲೆಪರ ಸಾಧ್ಯ ಪನಪಿನ ನಮ್ಮ ಯೋಚನೆ ಮಲ್ಪಡಾಪಣು ಒಂದು ಬಹಳ

ಸ್ವಾತಂತ್ರ್ಯ ಪೂರ್ವದ ಬೊಕ್ಕ ನಿಕ್ಲ ಗೊತ್ತು ತುಳು ಪಂತೆನ ಇನಿ ಬಹಳ ಸಂತೋಷದ ಸಂಗತಿ ದಾದ ಪಂಡ ಮಾತ ಕಾಲೇಜಿಲ ಇಡ್ಲ ಕಲ್ಪ ಅವನು ಇಂಗ್ಲೀಷ್ ಇಡು ಉತ್ತರ ಬರಪಿನಿ ಇಂಗ್ಲೀಷ್ ಕನ್ನಡೋಡು ಅಂಡ ಇಡೀ ದಿನ ಪಾತ್ರ ತುಳುಟೆ ಸ್ಟೂಡೆಂಟ್ ತತ್ತಿಲ್ಲ ಇಂಗ್ಲೀಷ್ಲ ಇಂಗ್ಲೀಷ್ ಕೆಲವು ಪಾತ್ರ ಇಜ್ಜಿಂದ ಇಜ್ಜಿ ಇರ್ಬೋಟ ಒಂದು ಕಂಪ ಪೋಲೆ ಅಂದ್ರೆ ಒಂದು ಸುತ್ತು ಪೋಲೆ ಅಕ್ಕ ಪಾತ್ರ ಕೇನ್ಲೆ ಅಕ್ಕ ಪಾತ್ರ ತುಳ್ತು ತುಲ ಮುಳ್ತ ನಿಕಲ್ನ ಬಹುಶಃ ಹೈಸ್ಕೂಲ್ ಬಕ್ಕ ನೆಟ್ಲ ಅಂಚೆನೆ ಪ್ರಾಥಮಿಕ ಪ್ರೈಮರಿ ಸ್ಕೂಲ್ ಅಂಚೆನೆ ತೋಜು ನೆಂಕ ಜೋಕ ಕ್ಲಾಸ್ ಮಾತ್ರ ಕನ್ನಡ ಹಾಕಲೆ ಕ್ಲಾಸ್ ಮಾತ್ರ ಇಂಗ್ಲೀಷ್ ಹಾಕಲೆ ಕ್ಲಾಸ್ ಪಿರಾಯಿ ಬಕ್ಕ ಅತ್ರ ಕ್ಲಾಸ್ ಬುಡಿಬಕ್ಕ ತುಳುವೆ ಪಂಡ ಒಂಜಿ ತುಳು ಹಾಳಾಪುಡು ತುಳು ಪೋಪುಡು ತುಳು ನಾಶ ಆಪುಡು ಆ ಒಂದು ದಾಲ ಇಜ್ಜಿ ದುಮ್ಮುಡ್ದು ದುಮ್ಮೆಂಕುಲು ಕಲ್ತೊಂದು ಉಪ್ಪನಾಗ ಶಾಲೆಡು ತುಳು ಪಾತೆರಂದ ಫೈನ್ ಪಾಡೊಂದಿತ್ತೇರು ಬೆಂಚಿನ ಮಿತ್ತು ಅಂತೇರು ಕ್ಲಾಸದ ಪಿದಾಯ ಪಾಡೊಂದಿತ್ತೇರು ತುಳು ಪಾತೆರನೇ ಬಲ್ಲಿ ಅಭ್ಯಾಸ ತತ್ತದ ಕೆಲವು ಸತಿ ಬರ್ಪಿನಿ ತುಳು ಮಾಸ್ಟ್ರಿಗೆ ಕಣ್ಣು ಕೆಂಪಾಪಿನ ಎಂಗ್ಲೇನ್ ಕಡಪಡೊಂದಿತ್ತೇರು ಪಿದಾಯ ಪಂಡ ಒಂಜಿ ರೀತಿ ಅಕಲ ಉದ್ದೇಶ ಎಡ್ಡನೆ ಒಪ್ಪು ಅಪಗದ ಮಾಸ್ಟರ್ನ ಅಕಲ ಉದ್ದೇಶ ಎಡ್ಡನೆ ಒಪ್ಪು ಯಾನ ಅಕಲ ಉದ್ದೇಶದ ಬಗ್ಗೆ ಪ್ರಶ್ನೆ ಮಲ್ಪುಯಿ ಕನ್ನಡನೆ ಕಲ್ಪೋಡು ತುಳು ಪಾತೆರನ ಕನ್ನಡ ಓವೆ ಭಾಷೆ ಪಾತೆರ್ ಪಾತೆರ್ ಪಾತೆರದು ಬರ್ಪಿನಿ ಸಂವಹನ ನೋಡದೆ ಭಾಷೆ ಕಲ್ಪರ ಸಾಧ್ಯ ಅಂಚಾದ ಪುರಗ ಮಗಳು ಮೂಲ ತುಳುವೆ ಪಾತೆರೆ ಎರಡ ಕ್ಲಾಸ್ ತೊಳಲ ತುಳುವೆ ಪಾತೆರೆ ಎರಡ ತುಳು ಬುಲೇರ ಸಾಧ್ಯ ದಾದಾ ಪಂಪಿನ ಅಂತ ಮನೆ ಕಲ್ಪನೆ ಉಪ್ಪರಲೇ ಯಾವ ತಪ್ಪು ಒಂದು ಬಂದ್ಪುಜಿ ಯಾನ್ ಆಂಡ ಯಾನ್ ಬಂಪಿನ ಇಂಜಿನ ಬಂಡ ಇತ್ತ ಆ ಸ್ಥಿತಿ ಇಜ್ಜಿ ಅಂತ ತುಳು ಮೆಚ್ಚಿನ ಪಾತೆರು ಬೇರೆ ಕಾಲೇಜ್ ಇಡ್ಲ ಪಾತೆರು ಬೇರೆ ಶಾಲೆ ಇಡ್ಲ ಪಾತೆರು ಬೇರೆ ಇಲ್ಲಡ್ಲ ಪಾತೆರು ಬೇರೆ ಪೂರ ಪಾತೆರು ಬೇರೆ ಅಂಚಾದ ಉಪ್ಪನಾಗ ಎತ್ತೋ ನೋ ನಮ್ಮ ತೂರ ಸಾಧ್ಯ ಇತ್ತೆ ಸ್ವಾತಂತ್ರ್ಯ ಪೂರ್ವಡದ ಬಕ್ಕ ನಿಕಲ್ ತುಯ್ಯಾರಡ ಸುಮಾರು ಒಂದು 50 ಸಿನಿಮಾಲ ಬೈದ 50 ಜಾಸ್ತಿ ಆತನ ಇತ್ತೆ ಶಿವಾನಂದ ಕರ್ಕರ್ರೆ 50 ಜಾಸ್ತಿ ಆತನ 90 ಸ್ವಂತ ಸಿನಿಮಾಲ ಬೈದ ಯಾನ್ ದಾಯಗ ಸಿನಿಮಾಲನ್ನು ಉದ್ದೇಶ ಉಲ್ಲೇಖ ಮಲ್ತೊಂದುಲ್ಲ ಪಂಡ ಈ ತುಳು ಭಾಷೆನ ಚಲನಶೀಲವಾದ ನಿರಂತರವಾದ ಒರ್ತೊಂದು ಬೈದಿನ ಓ ಪಂಡ ಒಂಜಿ ಸಿನಿಮಾ ಬೊಕ್ಕೊಂಜಿ ನಾಟಕ ರಂಗಭೂಮಿ ರಡ್ಡೆ ದಯ ಪಂಡ ಊರು ಊರುಡು ನಾಟಕ ಬರೆದು ಗೊಬ್ಬದೇರ್ ಊರು ಊರುಡು ನಾಟಕ ಬರೆದು ಜನಸಾಮಾನ್ಯರು ಮಲ್ಲ ಕಲ್ದಿ ನಕುಲು ದಾಲಾತ್ತು ನಾಟಕ ಬರೆತಿ ನಕುಲು ಮಲ್ಲ ಕಲ್ದಿ ನಕುಲು ಪಡೆದಾಲಾತ್ತು ಜನಸಾಮಾನ್ಯರು ಒಂಜಿ ನಂಬೋಲಿಗೆದ ಪ್ರಕಾರ ಇಂಚಿನ ಪಂಡ ಸುಮಾರು 3,000 ನಾಟಕಗಳು ಬರತೆರಿಗೆ ಆತ ನಾಟಕಗಳನ್ನು ಗೊಬ್ಬುದೇರಿಗೆ ಪಂಡ ನಿರಂತರವಾದ ಅವೇನು ಒರಿಪುನಂಚಿನ ಕೆಲಸ ರಂಗಭೂಮಿ ಮಲ್ದಿನ ನಮ್ಮ ಸಿನಿಮಾ ಕೋಟಿ ಚೆನ್ನಯ್ಯ ಸಿನಿಮಾನೇ ಅವು ಬತ್ತಿನ ಕಾಲೋಡು ಒಂದು ಚಾರಿತ್ರಿಕ ಅಂಶ ಈ ತುಳಿತ ಬಗ್ಗೆ ಒಂದು ರೀತಿದ ಎಂಜಿನೇನು ಒಂದು ರೀತಿದ ವೈಭವೀಕರಣನು ಒಂದು ರೀತಿದ ಶ್ರೇಷ್ಠತೆಯನ್ನು ಮಲ್ಪನಂಚಿನ ಕೆಲಸ ಕೋಟಿ ಚೆನ್ನಯ್ಯ ಸಿನಿಮಾ ಮಲ್ತಾರೆ ಬತ್ತನ ಬಂದ್ ಬತ್ತಿನ ಕಾಲೋಡು ಆ ಬತ್ತಿನ ಕಾಲದ ನೆನಪು ನಿಕ್ಲೆ ಪೂರ ಉಪ್ಪರೆಯ ಆ ಕಾಲೋಡು ಅವು ತುಳು ಭಾಷೆದ ಮಿತ್ತು ಮಲ್ತಿನಂಚಿನ ಪರಿಣಾಮ ನಮ್ಮ ತೂರ ಸಾಧ್ಯ 5 ಬಕ್ಕ ಎತ್ತೋ ಕಾದಂಬರಿಲು ಬತ್ತಡು ಎತ್ತೋ ಕಾವ್ಯಲು ಬತ್ತಡು ಎತ್ತೋ ನಾಟಕಲು ಬತ್ತಡು ಎತ್ತೋ ಬೇತೆ ಬೇತ ಪ್ರಕಾರಡು ತುಳು ಬೆಲೆನೆ ನಮ್ಮ ತೂರ ಸಾಧ್ಯ ತುಳು ಅಕಾಡೆಮಿ ಸ್ಥಾಪನಾ ಆಯ್ನಡ್ದ ಬೊಕ್ಕ ಅಂತೂ ಐಕು ಭಾರಿ ಪ್ರೋತ್ಸಾಹ ಕೊರೆಯರು ತುಳು ಕಾರ್ಯಕ್ರಮಗಳು ಬತ್ತಡು ತುಳು ಸಾಂಸ್ಕೃತಿಕ ಕಾರ್ಯಕ್ರಮ ಕೊರ ಶುರು ಮಾಡ್ತಾರೆ ಯಾನ್ ದಾಯಗು ನನ್ನ ಪಣ್ಣೊಂದುಲ್ಲ ಪಂಡ ಪ್ರಾಚೀನ ಕಾಲೋಡದಲ್ಲ ಕ್ರಿಸ್ತ ಶಕ ಸುಮಾರು ಏಪಡ್ದು ಬಕ್ಕ ಕ್ರಿಸ್ತ ಶಕ 1200 1200 ಇನ್ನೇ ಮುಟ್ಟಲ ನಿರಂತರವಾದ ತುಳು ಭಾಷೆದ ಚರಿತ್ರೆ ದುಂಬು ಬೈದಿನ ನಮ್ಮ ತೂರ ಸಾಧ್ಯ ನಿಕ್ಲೆ ಒಂಜಿ ನಿಕಲ ಗಮನೋ ಕಂಪೆ ಹಂಪೆ ಕನ್ನಡ ವಿಶ್ವವಿದ್ಯಾನಿಲಯ ತುಳು ಸಾಹಿತ್ಯ ಚರಿತ್ರೆ ಪಂಪಿನಂಚಿನ ಒಂದು ಪುಸ್ತಕ ಕನ್ನಡ ಆ ತುಳು ಸಾಹಿತ್ಯ ಚರಿತ್ರೆ ಪಂಡ 1110 ಒಂದು ಮಲ್ಲ ಪುಸ್ತಕ ತುಳು ಸಾಹಿತ್ಯ ಚರಿತ್ರೆ ಅಂತ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ದಿನಿ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ಲಿ ನಿಕ್ಲೆ ಆ ವಿಷಯ ತುಳುತ ಬಗ್ಗೆ ಬೋರ್ಡಲ್ಲ ಅವ್ಲು ಪೋ ತೂಲಿ ಆ ಪುಸ್ತಕ ತೂಲಿ ಹಂಪೆ ವಿಶ್ವವಿದ್ಯಾನಿಲಯದ ತುಳು ಸಾಹಿತ್ಯ ಚರಿತ್ರೆ ಪುಸ್ತಕ ದಯಾನ ಉಲ್ಲೇಖ ಮಾಡ್ತಂದು ಪಂಡ ಒಂಜಿ ಭಾಷೆದ ಬಗ್ಗೆ ಒಂಜಿ ಸಾರತ್ತ ನೋದು ಪುಟತ್ತ ಒಂದು ಸಾಹಿತ್ಯ ಚರಿತ್ರೆ ಬರೋಡು ಬಂಡ ಆಯ್ತು ಸಾಹಿತ್ಯ ಮತ್ತು ಸಂಸ್ಕೃತಿದ ಶಕ್ತಿ ಏತುಂಡು ಪಂಪಿನೇನು ಅರ್ಥ ಮಲ್ತೊಂಡ್ರೆ ನಂಗೆ ಸಾಧ್ಯ ಆಪುಡು ಅಂಚಾದಪ್ಪನಾಗ ತುಳು ಒಂಜಿ ಪಾತೆರು ಭಾಷೆ ಮಾತ್ರ ಅತ್ ತುಳು ಒಂಜಿ ಪಡ್ಪೋಷಿ ಭಾಷೆ ಮಾತ್ರ ಅತ್ ತುಳು ಒಂಜಿ ಕೇವಲ ನಿರ್ಲಕ್ಷ್ಯ ಮಲ್ಪನಂಚಿನ ಭಾಷೆ ಅತ್ ತುಳುಕು ಶಕ್ತಿ ಉಂಡು ಕನ್ನಡದಾತೆ ಶಕ್ತಿ ತುಳುಕುಲ ಉಂಡು ಕನ್ನಡಕ್ಕೆ ಸರಿಸಮಾನವಾಯಿನಂಚಿನ ಸಾಹಿತ್ಯಿಕ ಸಾಂಸ್ಕೃತಿಕ ಶಕ್ತಿ ತುಳುಕ್ಲ ಉಂಡು ಕೊಂಕಣಿಗಳ ಉಂಡು ಬ್ಯಾರಿ ಭಾಷೆಗಳ ಉಂಡು ಪನಪಿನನು ನಮ್ಮ ಖಂಡಿತವಾದ ಒಪ್ಪಿಯೋಡು ನಮ್ಮ ಮನಸ್ಸು ಎಂಚಿನ ಆ ಬಗ್ಗೆ ಅಪಕಲ್ಪನೆ ಉಂಡ ತುಳುತ ಬಗ್ಗೆ ಅಪಕಲ್ಪನೆ ಉಂಡ ಆ ಅಪಕಲ್ಪನೆಗೆ ಸುರೂಪ ಪಿದಾಯ ಪಾಡೋಡು ಇತ ಉಪ್ಪುನಂಚಿನ ಒಂದು ಮಲ್ಲ ಸಮಸ್ಯೆ ಎಥೋ ಜನ ಎಂಡ ಬತ್ತಕೇನು ವೇರು ಭಾಷಣ ಆಯ್ ಬಕ್ಕ ಬತ್ತಕೇನು ವೇರು ಮಲ್ಲ ಭಾಷಣ ಎಂಜಿನ ಬಂಡ ತುಳುಕು ಲಿಪಿ ಉಂಡ ತುಳುಟು ಪ್ರಾಚೀನ ಗ್ರಂಥಲು ಉಂಡ ತುಳುಟು ಆಧುನಿಕ ಗ್ರಂಥಲು ಉಂಡ ನನ್ಕೇನು ಕೂಡ ಅವನು ಪಂಡದು ಪೋಯ ನಾವು ಅಕಲೆ ನಪ್ಪರ್ನೇ ಸಹಾಯ ತಯಾರಿದ್ದೀರ ಅವೇ ನಂಬರ್ನೇ ತಯಾರಿದ್ದೀರ ಪಂಡ ಉಡಲ್ದ ಉಳಾಯಿ ಪೋತುಚ್ಚಿ
ತುಳು ಎಡಮನೆ ಪರಿಚ್ಛೇದಗೂ ದಾಯಿಗೆ ಇನಿಕ್ಲ ಸೇರದು ಜೀವಂಡ ನಮ್ಮ ಜನಪ್ರತಿನಿಧಿಗಳನ್ನ ಉಡಲಗು ಅಪೋತು ಜಿನಲ್ಲ ಅಕಲೋ ಲೆಕ್ಕೋಡು ಇತ್ತಲ್ಲ ಒಂಜಿ ತುಳು ಪಾತೆರು ಭಾಷೆ ಒಂಜಿ ಸಾಮಾನ್ಯ ಭಾಷೆ ಪಾತರ್ರೆ ಮಾತ್ರ ಪೂರ್ವದ ಭಾಷೆ ಐದು ಬೊಕ್ಕ ದಾಲಾಯಿ ಜೀವನ್ ಪಿನ ಅವು ಏಪ ನಮ್ಮ ಉಡಲ್ದಲ್ಲಿ ಪೋಪಿನ ಯಾನು ಸ್ಲೂಟ್ ನಂಕು ಮನವರಿಕೆ ಅವಡು ತುಳು ಒಂಜಿ ಗಟ್ಟಿ ಭಾಷೆ 105 ವರ್ಷದ ದುಂಬು ರಾಬರ್ಟ್ ಕಾಲ್ಡ್ವೆಲ್ ಪಂಪಿನಂಚಿನ ಒಂಜಿ ವಿದ್ವಾಂಸರ್ ಕಂಪರೇಟಿವ್ ಸ್ಟಡೀಸ್ ಆಫ್ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಪಂಪಿನ ಪುಸ್ತಕ ಬರೀತಾರ ದ್ರಾವಿಡ ಭಾಷೆಗಳ ತೌಲನಿಕ ಅಧ್ಯಯನ ಪಂಪಿನಂಚಿನ ಒಂದು ಮಲ್ಲ ಪುಸ್ತಕ ಬರೀತಾರೆ ಪೂರ ದ್ರಾವಿಡ ಭಾಷೆಲೇನೆ ತೌಲನಿಕವಾದ ತೂಪಿನಂಚಿನ ಒಂದು ಪ್ರಯತ್ನ ಮಲ್ದಿರ ಆರು ಒಂದು ಪಾತ್ರ ಪಂತಾರೆ ಬಾರಿ ಪುರದ ಪಾತ್ರ 105 ವರ್ಷದ ದೊಂಬು ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ತುಳು ಪಂಪಿನ ಒಂಜಿ ಬುಲೆತಿನ ಭಾಷೆ ಬುಲೆತಿನ ಭಾಷೆ ಪಂಪಿನೇನು ಉಲ್ಲೇಖ ಮಲಪೇರು ಕಾರಣ ನೆಟ್ಲ ಉಲ್ಲೇಖ ಮಲಪೇರು ತುಳುಟು ಪ್ರಾಚೀನ ಕೆಲವು ಕಾವ್ಯ ಉಂಡು ಗೆ ಎಂದಾರ್ಲ ಬಂದ್ಪೇರು ಬಹುಶಾರೆಗಾಯ್ತ ಏರಿ ತಿಕ್ಕದನ್ನು ಉಂಡು ಗೆ ಎಂದು ಪಂಪಿನೇನು ಬಂದ್ಪೇರು ಅಂಚಾದಪ್ಪನಾಗ ಒಂಜಿ ಅಂತಾರಾಷ್ಟ್ರೀಯ ಮಟ್ಟದ ಒಂಜಿ ದ್ರಾವಿಡ ವಿದ್ವಾಂಸೆ ತುಳು ಒಂಜಿ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ಇಂದ ಪನಡುನ್ನ ಅಂಡ ಆಯ್ತ ಆಳ ಆಯ್ತ ಶಕ್ತಿ ಆಯ್ತ ಉಂದುಪುರ ಅರೆಗೆ ಸ್ಪಷ್ಟವಾದ ಗೊತ್ತುಂಡು ಪಂಪಿನ ನಮ್ಮ ಖಚಿತ ಮಲ್ತಾರೆ ಸಾಧ್ಯ ಪಂಪಿನೇನು ಈ ಸಂದರ್ಭಡು ಯಾನು ಮುಲು ನಿಕಲ್ನ ಎದುರುಡು ನೀವಂದ್ರೆ ಸಾಧ್ಯ ಉಂಡು ಯಾನು ಮೈಸೂರು ಒಂಜಿ ಸೆಮಿನಾರ್ಗೆ ಪೋಯೆ ಭಾಷಾ ಸಂಸ್ಥಾನ ಭಾರತೀಯ ಭಾಷಾ ಸಂಸ್ಥಾನ ಪಂಪಿನಂಚಿನ ಒಂಜಿ ನೆಕ್ ಸೆಮಿನಾರ್ ಪೋಯೆ ಅಪಗ ಮುಟ್ಟ ಒಂದು ಕಲ್ಪನೆ ಇತ್ತು ಧಾರಾ ಕಲ್ಪನೆ ಮಂಡ ಎಡಮನೆ ಶೆಡ್ಯೂಲ್ಗೂ ಸೇರ್ಜಿಡ ಅವೇನು ಶೈಕ್ಷಣಿಕ ವ್ಯವಸ್ಥೆಗೆ ಸೇರ್ರೆ ಅಪ್ಪುಜೀಂದ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆ ಬರಡುಂದ ಅಂಡ ಭಾಷೆ ಎಡಮನೆ ಶೆಡ್ಯೂಲ್ ಸೇರೋಡು ಅಂದ್ ಯಾನಂಚ ಸೆಮಿನಾರ್ ಪೋದು ಈ ಪ್ರಶ್ನೆ ದತ್ತೆ ಅಪಗ ಅವಳು ಡೈರೆಕ್ಟರ್ ಇತ್ತಾರೆ ಅಲ್ತ ಅಪಗಾರ ಒಂದು ಪ್ರಶ್ನೆ ಕೇಂದರ್ ಇರಗೆ ಏರ್ ಪನ್ನಿ ಎಡಮನೆ ಶೆಡ್ಯೂಲ್ ಸೇರೋಣ ಮಾತ್ರ ಅವೇನು ಶಿಕ್ಷಣದ ಭಾಷೆ ಮಲ್ಪಡುಂದು ಏರ್ ಪನ್ನಿ ಇರಗ ಅಪಗ ಏರ್ಲ ಪಂತ ಜರಿ ಯಾನೇ ಎನ್ನೊಂದಿ ನೀನು ಐದು ಬಕ್ಕ ದಾದಾಣ್ ಮಂಡ ಯಾನೆಂದು ನಿನ್ನ ಎಥೋ ಜನ ಅಂಚೆ ಎನ್ನದೆ ರೈತ ಬಗ್ಗೆ ಪ್ರಯತ್ನನೇ ಆಗ್ತದೆ ನೀನು ಸ್ಕೂ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಅನುಷ್ಠಾನ ಮಲ್ಪಡು ಪಂಪಿನೇನು ಪ್ರಯತ್ನನೇ ಆತುಚಿ ಐದು ಬಕ್ಕ ಯಾನಪಗ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯ ಆದಿತ್ತೆ ಅಪಗ ಯಾನು ಬತ್ತದ ಬೊಕ್ಕ ಪಂಡಾವಿನ ಅಪಗ ಐದು ಬೊಕ್ಕ ಆ ಪ್ರಯತ್ನ ಸಾಧ್ಯ ಅಂಡ ಒಡೆಮುಟ್ಟ ಎಥೋ ಸತ್ತಿ ಬ್ಯಾಂಗ್ಳೂರು ಪೋತ ಎಂಕ್ಲು ರೆಪ್ರೆಸೆಂಟೇಷನ್ ಮಲ್ದ ಈಗ ಬೋಡ್ತಿನ ಪೂರ್ವಭಾವಿ ಕೆಲಸನು ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯನ ಕಾಲೋಡ ಅನುಷ್ಠಾನ ಅಂಡ್ ಅಂಡ ಐದು ದುಮ್ಮದ ಎಂಕಲ್ನ ಕಾಲೋಡೆ ಬುಡಾಯಿನ ಮತ್ತು ಪ್ರಯತ್ನವೇನು ಕನೂರು ಪಂಪಿನ ಪ್ರಯತ್ನ ಮೂಲಭೂತ ಪ್ರಯತ್ನ ಮಾತಾ ಸಂಸದರೇನು ಮಾತಾ ವಿಧಾನ ಜನಪ್ರತಿನಿಧಿಯನ್ನು ಪೂರ್ವ ತೂತ ಅಂಚಾದಪ್ಪನಾಗ ಯಾನ್ ಪಂಪಿನಿದ್ದಾದ ಪಂಡ ಉನೇನು ಅನುಷ್ಠಾನ ಮಲ್ಪುನಂಚಿನ ಪ್ರಯತ್ನ ನಮ್ಮ ಖಂಡಿತವಾದ್ಲ ಮಲ್ಪೋಡು

ಈತನೇಟ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಳು ಈ ಬಗೆಟ ಪಾತೆರ್ನಾರ್ ಗಣನಾಥ್ ಎಕ್ಕಾರ್ ಎಲ್ಲೆದ ತುಳು ಕಾರ್ಯಕ್ರಮಡು ಕುಡತಿಕ್ಕಗ ಸುಲ್ಮೆಲು.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಮಾತಾಡ ನಮಸ್ಕಾರ. ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀಲಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ. ಏನಿಗೆ 17 ವರ್ಷ ದುಮ್ಮ ಪಂಡಿತ ಬೇರೆ ಹಿಡಿದು ಮಿತ್ರದ್ದು ತಿರ್ತು ಬೋದು ಎನ್ನ ಬೇರೆ ಮೊಲ್ಲು ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ದಸಾಯದ್ದಿಗೆ ಮಂತ ಸುಲಿ ಮಾತಾಡಲವಲ್ಲಿ ಬೊಂಡ ಬರಲಿ ಏನಾದ ಏನ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ.

0: ಆಗುವುದು.
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ, ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ, ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
6: ಮಾತ್ರ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಏನು 17 ವರ್ಷ ದುಮ್ಮಿ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರ್ತು ಹೋಗ್ತು ಎನ್ನ ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿತ್ತೆ ಅಂತ ದಸಾಯ ಜಗವಂತಿ. ಮಾತ್ರ ಲವಲಿ ಬೊಂಡ ಬರ್ಲಿ ಬೇರೆ ನಿನ್ನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ.

ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇಂದ್ರ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ. ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
6: ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಜವಳಿ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಹಾಗೂ ರಫ್ತುದಾರರಿಗೆ ಅಗತ್ಯ ಮಾಹಿತಿ ಮಾರ್ಗದರ್ಶನ ನೀಡಿ ರಫ್ತು ಸಾಮರ್ಥ್ಯ ಹೆಚ್ಚಿಸುವ ಉದ್ದೇಶದಿಂದ ಉತ್ತರ ಕರ್ನಾಟಕದಲ್ಲಿ ಹಾಗೂ ದೊಡ್ಡಬಳ್ಳಾಪುರದಲ್ಲಿ ತಲಾ ಒಂದರಂತೆ ಜವಳಿ ರಫ್ತು ಸೌಲಭ್ಯ ಕೇಂದ್ರ ಸ್ಥಾಪಿಸುವ ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆ ನಿರ್ದೇಶಕ ಎಬಿ ಬಸವರಾಜು ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ 14 ದಿನಗಳ ರಾಷ್ಟೀಯ ಕೈಮಗ್ಗ ಮೇಳ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ನೇಕಾರರಿದ್ದಾರೆ. ಅರ್ಹ ನೇಕಾರರಿಗೆ ನೇಕಾರ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ 5,000 ರೂಪಾಯಿ ಆರ್ಥಿಕ ನೆರವು, ವಸತಿ ಸೌಲಭ್ಯ ಹಾಗೂ ವಿವಿಧ ಪ್ರೋತ್ಸಾಹ ಧನಗಳನ್ನು ನೀಡಲಾಗುತ್ತಿದೆ ಎಂದರು. ರಾಜ್ಯದ 10 ಜಿಲ್ಲೆಗಳಲ್ಲಿ ಭೂ ದಾಖಲೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಉಳಿದ 21 ಜಿಲ್ಲೆಗಳಲ್ಲಿ ಈ ಕಾರ್ಯ ಮುಂದುವರೆದಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರತಿದಿನ 9,600 ಪುಟಗಳ ಡಿಜಿಟಲೀಕರಣದ ಗುರಿ ನಿಗದಿಪಡಿಸಲಾಗಿದೆ. ಸೆಪ್ಟೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯಾದ್ಯಂತ ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿಯನ್ನು ತ್ವರಿತಗೊಳಿಸಲಾಗುತ್ತಿದೆ. ಅರ್ಜಿದಾರರಿಗೆ ಸಕಾಲಿಕ ನೆರವು ದೊರೆಯುವುದನ್ನು ಖಚಿತಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕಂದಾಯ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. 24,684 ಅರ್ಜಿಗಳು ತಾಲೂಕು ಕಚೇರಿಗಳಲ್ಲಿದ್ದು, ತೆಹಸೀಲ್ದಾರರಿಗೆ ಮಾಸಿಕ ಗುರಿ ನಿಗದಿಪಡಿಸಿ ಬಾಕಿ ಅರ್ಜಿಗಳನ್ನು ವಿಳಂಬವಿಲ್ಲದೆ ವಿಲೇವಾರಿ ಮಾಡುವಂತೆ ಸೂಚಿಸಲಾಗಿದೆ ಎಂದಿದ್ದಾರೆ. ತುಮಕೂರು ಚಿತ್ರದುರ್ಗ ದಾವಣಗೆರೆ ಹೊಸ ರೈಲು ಮಾರ್ಗ ಯೋಜನೆಯಡಿ ತಿಮ್ಮರಾಜನಹಳ್ಳಿ ತಾವರೆಕೆರೆ ನಡುವೆ 41 ಕಿಲೋಮೀಟರ್ ಹೊಸ ರೈಲು ಮಾರ್ಗ ಕಾಮಗಾರಿ ಪ್ರಗತಿಯಲ್ಲಿದೆ. 2028 ಮಾರ್ಚ್ ತಿಂಗಳ ಒಳಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ಕಾಮಗಾರಿಯ ಯೋಜನೆಯನ್ನು ಪರಿಶೀಲಿಸಿದ ಅವರು, ಜೋಗಿಹಳ್ಳಿ ಹಾಗೂ ಚಿಕ್ಕನಹಳ್ಳಿ ರೈಲು ನಿಲ್ದಾಣಗಳಲ್ಲಿ 2 ಪ್ಲಾಟ್ಫಾರಂಗಳು ಹಾಗೂ ಪ್ರಯಾಣಿಕ ಮೂಲಸೌಕರ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಜಾಗತಿಕ ಮಟ್ಟಕ್ಕೆ ಬೆಳೆಸಲು ರಾಜ್ಯ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ. ಗ್ರಾಮೀಣ ಮಟ್ಟದಿಂದಲೇ ಕ್ರೀಡಾಪಟುಗಳಿಗೆ ಸೂಕ್ತ ತರಬೇತಿ, ಸುಧಾರಿತ ಕ್ರೀಡಾ ಮೂಲಸೌಕರ್ಯ ಒದಗಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಜನ್ಮದಿನ, ರಾಷ್ಟೀಯ ಕ್ರೀಡಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿರುವ ಅವರು, ರಾಜ್ಯ ಸರ್ಕಾರ ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ನಗದು ಪುರಸ್ಕಾರ ಹಾಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಕ್ರೀಡಾ ಮೀಸಲಾತಿ ಕಲ್ಪಿಸುತ್ತಿದೆ ಎಂದರು. ವಿಬಿ ಜಿರಾಮ್ಜಿ ಯೋಜನೆಯ ಅಡಿಯಲ್ಲಿ ನೋಂದಣಿಯಾಗದ ಕೂಲಿಕಾರರು ಗ್ರಾಮ ಪಂಚಾಯಿತಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಹೊಸ ಜಾಬ್ ಕಾರ್ಡ್ ಪಡೆದುಕೊಳ್ಳುವಂತೆ ಗದಗ್ ತಾಲೂಕಾ ಪಂಚಾಯತ್ ನಿರ್ದೇಶಕ ಕುಮಾರ್ ಪೂಜಾರ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಮತ್ತು ನಾಳೆ ಹಾಗೂ ಸೆಪ್ಟೆಂಬರ್ 19 ಮತ್ತು 20 ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟಂತೆ ವಿಶೇಷ ಆಂದೋಲನ ಆಯೋಜಿಸಲಾಗಿದೆ. ಮತದಾರರು ತಮ್ಮ ವ್ಯಾಪ್ತಿಯ ಮತಗಟ್ಟೆ ಅಧಿಕಾರಿಗಳನ್ನು ನೇರವಾಗಿ ಭೇಟಿ ಮಾಡಿ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಹೆಸರು ತಿದ್ದುಪಡಿ, ಹೊಸ ಹೆಸರು ಸೇರ್ಪಡೆ, ವಿಳಾಸ ಬದಲಾವಣೆ ಸೇರಿದ ಅರ್ಜಿ ನಮೂನೆಗಳನ್ನು ನೀಡಬಹುದು ಎಂದು ತಿಳಿಸಿದ್ದಾರೆ. ಧಾರವಾಡದಲ್ಲಿ ಆಯೋಜಿತ ಶಿವಶರಣ ನುಲಿಯ ಚಂದಯ್ಯ ಜಯಂತಿ ಕಾರ್ಯಕ್ರಮವನ್ನು ಮಾಜಿ ಸಂಸದ ಐಜಿ ಸನದಿ ಉದ್ಘಾಟಿಸಿದರು. ಶರಣರ ಜೀವನ ಹಾಗೂ ವಚನಗಳನ್ನು ಅಧ್ಯಯನ ಮಾಡುವ ಮೂಲಕ ಅವರ ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮನದ ಮಾತು ಬಾನುಲಿ ಕಾರ್ಯಕ್ರಮ ಆಕಾಶವಾಣಿ ನ್ಯೂಸ್ ಆನ್ ಏರ್ ಅಪ್ಲಿಕೇಶನ್, ದೂರದರ್ಶನ ವಾಹಿನಿಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾಗಲಿದೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಆಚರಣೆ ಕಾರ್ಯಕ್ರಮ ಈ ಮಧ್ಯಾಹ್ನ 2:45 ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
1: ಮುಗಚ ಐಕೋಪಿಯನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ನಾತರ ನಮಸ್ಕಾರ ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ನನ್ನ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷ ದುಮ್ಮಿ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರುತ್ತು ಹೋದ್ದು ಎನ್ನ ಬೇರಿಮೂಲ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶಾಯ ಮಂತ್ರಿ ನಾತರ ಲವಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ್ನ ಕೇಳಲ್ಲ ನಿಖಿಲ್ಲ ಕೇಳಲಿ.

0: ಸರಿ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
1: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರು ಸಿನಿಮೆ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಹದಿನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಇಡ್ದು ಮಿತ್ರದ ತಿರ್ತು ಬೋದು ಬೇರೆ ಮೊಲ್ಲು ಕಟ್ಟಾದು ಜತ್ತಿನ ಅರ್ಪಣಿದ್ದೆ ಅಂತ ದೇಶವಾಯದ್ದು ಅಂತಲ್ಲಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನಕ್ಕೆ ಏನೊಂದಿಲ್ಲ ನಿಖಿಲಕ್ಕೆ ಏನಿಲ್ಲ.

0: ನಾ ಹೆಂಗ್ ಕೊಜಿಚಾ ಇರೇಗ
1: ಇಂಟದಾಲ ಬರ್ಚಿ ಸೇಕರ
0: ದಾನೆ
1: ದಾದನ ಸೇಕರ ಈ ಕೃಷಿಲ ಬರ್ಚಿ ದಾಲ ಬರ್ಚಿ ದುಲ್ಲೆ
0: ಇರೇಗ ದಾದಾಂಗಿ ವೆಂಕಪ್ಪಣ್ಣ
1: ಎಂಚಿನ ಅಂದು ಪನ್ಪುನ ಮಾರ ವಾವಾ ನಮುನದ ಕೃಷಿ ಮಂತನಲ ಉಲೆದಾಲ ತೋಚಿ ಪೂರೆಟ್ಲ ನಷ್ಟನು ತೂದು ತೂದು ಸಾಕನ್ ಲಾಭ ತೂ ಅರಗೆ ತಿಕ್ಕುಚಿ
0: ಸುರು ಸುರುಕು ಕೃಷಿ ಈರ್ಲೆಕ್ಕನಿ ಎನ್ನಲಾನೆ ಬರ
1: ಇವರ ಮಣಿಪ್ಪಂದೆ ಕುಲ್ಲುವನ ನಿನಂತೂ ನಗ ಅಂಚದಾಲ ತೋಜಿಂಕ್ ಪೂರೆಟ್ಲ ಬುಲೆಡ್ಡು
0: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ ಪರೀಕ್ಷೆ ಮಲ್ದಾರ
1: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದೇರು
1: ಶೇಖರ ಅವು ಓಲ್ ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದು ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3104 0 8 4 0 8 4 0 8 ಫೋನ್ ನಂಬರ್ ಕೊಡೋರ 97 3104 0 8 4 0 8

ಮಾತಾಡಲು ನಮಸ್ಕಾರ, ಏನು ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರು ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷ ದುಮ್ಮ ಪಂಡಿತ ಬೇರೆ ಇಡ್ದು ಮಿತ್ರದ್ದು ತಿರ್ತು ಬೋದು ಎನ್ನ ಬೇರೆ ಮನೆ ಕಟ್ಟಾದು ಜತ್ನ ಅಲ್ಪನಿದ್ದೆ ಅಂಚ ದೇಶ ಮಂತ್ರಿ ಮಾತಾಡಲವಲ್ಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಹೇಳಿಲ್ಲ ನಿಖಿಲ್ನಾಗ ಹೇಳಿಲ್ಲ.

ಕಾತೆರೆಗಳ ಸೋಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮಾತಾಡಕ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡ್ ಜನಕ್ಲೆ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

ಕೇಳ್ತಾ ಇದ್ದೀರಾ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ, ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

0: ಯೋಜನೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉದ್ದಿರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ

0: ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಕ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ತುಂಬೆಲ್ಲ.
1: ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ಇರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

ఎస్డిఎఫ్ కాలేజీన సముదాయ బానుడి రేడియో నినాద 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿ ಇಲ್ಲ. ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ಬನ್ನಿ, ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನಾದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚೆನ್ನ.

ರವಿಗಾನ. ಇದು ರೇಡಿಯೋ ಇನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತ್ನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನೀನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
7: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದ್ರೂ ಮತ್ತೆ ಯಾವ್ದಾದ್ರೂ ರೂಪದಲ್ಲಾದ್ರೂ ನಮ್ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ ಅನ್ನ ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕ್ ಅನ್ನ ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್

ಮೊದಲು ಯಾವ ವಸ್ತುಗಳನ್ನ ಬಳಸಬಹುದು ಅಂತ ಹೇಳ್ತೀನಿ. ಯಾವ್ದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ ನ ಬಳಸಬಹುದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸಬಹುದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ ನಂತಹ ಮಾರಕ ರೋಗಗಳನ್ನ ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನ ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದ್ ಸಾಂಗ್ ಬರ್ತಿದೆ, ಕೇಳ್ಕೊಂಡ್ ಬನ್ನಿ.

ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗ್ಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ ವರ್ಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಸೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬಹುದು. ಸೊ ನಾನು ಅವಾಗ್ಲೇ ಹೇಳಿದೆ, ಪ್ಲಾಸ್ಟಿಕ್ ಅನ್ನ ಸುಟ್ರು ತಪ್ಪು ಇಟ್ರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ಅನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅನ್ಕೊಂಡು ಎಸೆದ್ ಬಿಡ್ತೀವಿ ಅಥವಾ ಸುಟ್ ಬಿಡ್ತೀವಿ ಅಲ್ವಾ. ಅದ್ರ ಬದಲು ನಾವಿದನ್ನ ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬಹುದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದ್ರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹೋ ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರು ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ. ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

0: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
7: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಅನಿಕ್ಲಿಕ್ಕೆ ಬಂದಿಲ್ಲರು ರೇಡಿಯೋ ನಿನಾದ 90.4 FM. ಇನಿತ ತುಳು ಕಾರ್ಯಕ್ರಮಗು ನಿಲ್ಲಿಗ ಮಾತ ಮೊಕ್ಕೆದಿಂಗಿ ಸೊಲ್ಮೆ. ಇನಿತ ಈ ಕಾರ್ಯಕ್ರಮಡು ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡು ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲು ಈ ಬಗ್ಗೆ ಪಾತಿರ್ವೇರೆ ಗಣನಾಥ್ ಎಕ್ಕಾರು.
1: ನಿಕ್ಲೆ ಮಾತ ಗೊತ್ತುಂಡು ಒಂಜೆಲ್ಯ ಬಾಲೆ ಯಾನು ಸುಮಾರು 15 ವರ್ಷ ಐನೇ ಕ್ಲಾಸ್ ಹಿಡ್ದು ಫೈನಲ್ ಇಯರ್ ಡಿಗ್ರಿ ಕಡೆಯತ ಡಿಗ್ರಿ ಮುಟ್ಟ 10 ವರ್ಷ ಯಾನು ಇಂಗ್ಲಿಷ್ ಕಲ್ದೆ. ಡಿಗ್ರಿ ಆದ ಬಂದಾಗ ಇತ್ತಂತ ಜಾಸ್ತಿ ಬರ್ಬೋದು. ಡಿಗ್ರಿ ಆದ ಬಂದಾಗ 5 ವಾಕ್ಯ ಸರಿ ಇಂಗ್ಲಿಷ್ ಬರ್ಯಾರ ಹಿಂಗೆ ಬರೋಂದಿತ್ತೀಚಿ. 10 ವರ್ಷ ಕಲ್ದೆ ಇಂಗ್ಲಿಷ್, 5 ವಾಕ್ಯ ಸರಿ ಇಂಗ್ಲಿಷ್ ಬರ್ಯಾರ ಬರೋಂದಿತ್ತೀಚಿ ಅಪ್ಪಗ ಇತ್ತಂತ ಜಾಸ್ತಿ ಬರ್ಬೋದು. ದಯಪಂಡ ಎಕಡೆ ಪಂಡ್ಲೆಕ್ಕ ವ್ಯಾವಹಾರಿಕ ನಿರ್ದಾತ್ರ ಯಾನ್ ತೇಗುಂದು ನಿನ್ ಪನೊಂದುಲ್ಲೇ ಪಂಡ ಒಂಜಿ ಬಾಲೆ ರಡ್ಡರೇನ ಮೂಜರೇನ 4 ವರ್ಷೋಡು ಅಪ್ಪೆ ಭಾಷೆನು ಅವು ಕುಂದಾಪುರ ಕನ್ನಡ ಉಪ್ಪು ಅವು ತುಳು ಉಪ್ಪು ಅವು ಕಂಕಣಿ ಉಪ್ಪು ಅವು ಬ್ಯಾರಿ ಭಾಷೆ ಉಪ್ಪು ಉವೆ ಭಾಷೆ ಉಪ್ಪು ಅವೇನು ಲೀಲಾ ಜಾಲವಾದ ಪಾತ್ರರುಂಡು ಏರ್ ಲೈಕ್ ವ್ಯಾಕರಣ ಕಲ್ಪಾದ ಚೇರ ನಮ್ಮ ವ್ಯಾಕರಣ ಕಲ್ಪಾಂಡಲ ನಂಗೆ ಪಾತ್ರ ರಾಪುಜಿ ಆಂಡ ಏರ್ಲ ವ್ಯಾಕರಣ ಕಲ್ಪ ಅಂದೆ ಏರ್ಲ ಬೋಧನೆ ಮಲ್ಪ ಅಂದೆ ಆ ಭಾಷೆನು ಲೀಲಾ ಜಾಲವಾದ ಪಾತ್ರರುಂಡು ದಾಯಗೊಂದು ಕಾರಣ ಈತೆ ಭಾಷೆ ಪನ್ಪಿನ ಖಾಲಿ ಭಾಷೆ ಅತ್ತವು ಜಡ ಅತ್ತವು ಅವು ಜಡ ಅತ್ತ ಭಾಷೆ ಪಂಡ ಭಾಷೆ ಅತ್ ಪಾತಿರ್ನೆಕ್ ಮಾತ್ರ ಭಾಷೆ ಪನ್ಪಿನ ಒಂಜಿ ಸಂಸ್ಕೃತಿ ಇಟ್ ಇಸ್ ಎ ಕಲ್ಚರ್ ಅವೇ ನಮ್ಮ ಸುರು ಅರ್ಥ ಮಲ್ತ ನೋಡು. ಭಾಷೆ ರಡ್ಡು ರಚನೆ ಉಂಡು ಒಂಜಿ ಮೇಲ್ಪದರದ ರಚನೆ ಪನ್ಪ ಸರ್ಫೇಸ್ ಸ್ಟ್ರಕ್ಚರ್ ಅಂದ್ ಇಂಗ್ಲಿಷ್ ಪನ್ಪ ಮೇಲ್ಪದರದ ರಚನೆ ಒಂಜಿ ಡೀಪ್ ಸ್ಟ್ರಕ್ಚರ್ ಆಳದ ರಚನೆ ಅಂದ್ ಪನ್ಪ ಮೇಲ್ಪದರದ ರಚನೆ ನಂಗೆ ದಾದ ತೋಜುನ್ ಪಂಡ ವಾಕ್ಯಲು ತೋಜುಂಡು ಶಬ್ದಲು ತೋಜುಂಡು ಅಕ್ಷರಲು ತೋಜುಂಡು ಪಾತ್ರನ ಮಾತ್ರ ತೋಜುಂಡು ಆಂಡ ಆಳದ ರಚನೆ ದಾದ ತೋಜುಂಡು ಪಂಡ ಕಲ್ಚರ್ ತೋಜುಂಡು ಒಂಜಿ ಕಲ್ಚರ್ದ ಮುಖಾಂತರ ಸಂಸ್ಕೃತಿದ ಮುಖಾಂತರ ಭಾಷೆನ ಪಾತ್ರನ ಮಾತ್ರ ಆ ಭಾಷೆ ಲೀಲಾಜಾಲವಾದ ಬರ್ರ ಸಾಧ್ಯ. ಕಲ್ಚರ್ ಒಪ್ಪಂದ ಭಾಷೆ ಪಾತ್ರನ ಲೀಲಾಜಾಲವಾದ ಬರ್ಪುಜಿ ನಂಗೆ ಇಂಗ್ಲಿಷ್ ದಾಯ ಬರ್ಪುಜಿ ಪಂಡ ನಮ್ಮ ಕಲ್ಚರ್ ಮುಖಾಂತರ ಪಾತ್ರ ಜಾವೇನು ಅವು ಸಂಸ್ಕೃತಿಗಳ ಐಕ್ಲ ಸಂಬಂಧನೇ ಇಜ್ಜಿ ನಮ್ಮ ಸಂಸ್ಕೃತಿಗಳ ಐಕ್ಲ ಸಂಬಂಧನೇ ಇಜ್ಜಿ ಅಂಚಾದ ಒಂಜಿ ಭಾಷೆನು ಶೈಕ್ಷಣಿಕ ಭಾಷೆ ಅಂದ್ ದಾಯ ಮಲ್ಪಡು ಪಂಡ ಅವು ತುಳು ಉಪ್ಪಡು ಕೊಂಕಣಿ ಉಪ್ಪಡು ಬ್ಯಾರಿ ಭಾಷೆ ಉಪ್ಪಡು ದಾಯ ಪಂಡ ಅಗತ್ಯದಾದ ಪಂಡ ಸುರುಟು ಆ ಸಂಸ್ಕೃತಿನ ಒರಿಪಡುಂದ ಅಂಡ ಇತ್ತದ ಕಾಲೋಡು ಇತ್ತದ ಸಂದರ್ಭಡು ಅವೇನು ಶೈಕ್ಷಣಿಕ ಭಾಷೆ ಅದ್ಲ ಮಲ್ಪುನಂಚಿನ ಅಗತ್ಯ ಉಂಡು ಒಂದು ಬಾರಿ ಬಾರಿ ಅಗತ್ಯ ಅವಿನ ಶೈಕ್ಷಣಿಕ ಭಾಷೆ ಆದ ಮಲ್ಪುನ ಅಗತ್ಯ ಉಂಡು ದಯಪಂಡ ಸಂಸ್ಕೃತಿನ ಉರಿಪು ನಂಚಿನ ಅಗತ್ಯ ನಂಗೆ ಮನಸ್ಸುಂಡುಂದ ಅಂಡ ಖಂಡಿತವಾದ್ಲ ಇತ್ತ ಇತ್ತದ ಕಾಲ ಅಂದ ಅಂಡರ್ಲೈನ್ ಮಲ್ತೊಂದು ಬಂದ ದುಂಬಾಂಡ ಅಗತ್ಯ ಇತ್ತು ದಯಪಂಡ ಲೀಲಾಜಾಲವಾದ ಪಾತ್ರೊಂದಿತ್ತ ನಾಟಕ ಇತ್ತು ಯಕ್ಷಗಾನ ಇತ್ತು ಬೇತ ಇತ್ತು ಇತ್ತ ಮೂಲಕ ಅವನ ಔಪಚಾರಿಕವಾಗಿ ನಂಚಿನ ಒಂದು ಶಿಕ್ಷಣ ತಿಕೊಂಡಿತ್ತು ನಂಗೆ ಅಂಡ ಇತ್ತ ಆ ರೀತಿದ ಸಾಧ್ಯತೆಗಳು ಬಾರಿ ಕಡಿಮೆ ಒಪ್ಪು ನಡೆದ ಹತ್ರ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆನ ಕನ್ನಡ ಅಂಚಾದೊಪ್ಪನಾಗ ತುಳುನು ಖಂಡಿತವಾದ್ಲ ಒಂಜಿ ಶೈಕ್ಷಣಿಕ ಭಾಷೆ ಆದ ಅನುಷ್ಠಾನ ಮಲ್ಪನಕ್ಕೆ ನಮ್ಮ ಮಾತ ಪುರ್ಮುನ ಅಗತ್ಯ ಉಂಡು ಪಂಪಿನ ಒಂಜಿ ಪ್ರಶ್ನೆ ರಡ್ನೆ ಒಂಜಿ ಭಾಷೆದ ರಚನೆ ಏ ಫಲ ಸಾಹಿತ್ಯಿಕ ಭಾಷೆ ಒಪ್ಪಡು ವ್ಯಾವಹಾರಿಕ ಭಾಷೆ ಒಪ್ಪಡು ಸಾಂಸ್ಕೃತಿಕ ಭಾಷೆ ಒಪ್ಪಡು ಒಂಜಿ ರಚನೆ ಶೈಕ್ಷಣಿಕ ಪಠ್ಯದ ಉಲೈ ಬತ್ತಿ ಬಕ್ಕ ಅವು ಹೆಚ್ಚು ಆಳವಾದ ಆವೆರ ಸಾಧ್ಯ ಆಪುಂಡು ಇಜಿಂದ ನಮ್ಮ ಪಾತ್ರೊಂದು ಪಾತೆ ಪಾತ್ರನ ಭಾಷೆ ಪಾತ್ರನ ಭಾಷೆಗಳ ಶೈಕ್ಷಣಿಕ ಭಾಷೆಗಳ ವ್ಯತ್ಯಾಸ ಉಂಡು ಪಾತ್ರನ ಭಾಷೆಗಳ ಆಡಳಿತಾತ್ಮಕ ಭಾಷೆಗಳ ವ್ಯತ್ಯಾಸ ಉಂಡು ನೇನು ನಮ್ಮ ತಿರಿಯ ನೋಡಾಪುಣ ಅಂಚಾದಪ್ಪನಾಗ ಆಡಳಿತಾತ್ಮಕ ವ್ಯಾವಹಾರಿಕ ಬಕ್ಕ ಶೈಕ್ಷಣಿಕ ಭಾಷೆ ಆದ ತುಳುನು ನಮ್ಮ ದೇವಡುಂದಾಂಡ ಅವನ ಪಟ್ಟೋಡು ಅಳವಡಿಕೆ ಮಲ್ಪನಂಚಿನ ಒಂಜಿ ಅನಿವಾರ್ಯತೆ ಉಂಡು ಪನ್ಪಿನೆಲ್ಲ ಯಾನ್ ಮೂಲ ಪನ್ನೊಂದುಲ್ಲೆ ಅಂಚಾದ ಭಾರಿ ಅಗತ್ಯವೇ ನಮ್ಮ ತೂರ ಸಾಧ್ಯ ಮುಜಿನಾದ ಒಂಜಿ ಭಾಷೆಗೆ ಒಂಜಿ ಶಾಸ್ತ್ರೀಯ ಸ್ವರೂಪ ಬರಡುಂದಾಂಡ ಒಂಜಿ 5 ದುಂಬ ಮೈಂಡ್ ಸೆಟ್ ದ ಬಗ್ಗೆ ಪಾತ್ರ ಯೋಚನಾ ಕ್ರಮ ಮೈಂಡ್ ಸೆಟ್ ಬಂಡ ಯೋಚನಾ ಕ್ರಮ ಯಾನು ಎಂಚ ಯೋಚನೆ ಮಲ್ಪು ಅಂಚೆ ಎನ್ನ ಪ್ರತಿಕ್ರಿಯೆ ಒಪ್ಪುಂಡು ಎದುರು ಕುಳಿನಾರ ಎಡ್ಡೆಂದು ಯೋಚನೆ ಮಲ್ತಂಡ ಆರ್ನ ಒಟ್ಟುಗೆ ಎನ್ನ ಪ್ರತಿಕ್ರಿಯೆ ಎಡ್ಡಪ್ಪುಂಡು ಆರು ಹಾಳೆಂದು ಯೋಚನೆ ಮಲ್ತಾಡ ಆರ್ನ ಎದುರುಡು ಎನ್ನ ಪ್ರತಿಕ್ರಿಯೆ ಅಂಚನೆ ಒಪ್ಪುಂಡು ನಮ್ಮ ಯೋಚನಾ ಕ್ರಮ ಮೈಂಡ್ ಸೆಟ್ ಬಹಳ ಮುಖ್ಯ ಆಪುಂಡು ಎತ್ತೋ ಸಂದರ್ಭ ಹಿಂಗೆ ಗೊತ್ತಿತ್ತು ಇಂಗ್ಲಿಷ್ ಪಂಡ ಹಿಂಗೆ ಭಾರಿ ಕಷ್ಟ ಸತ್ಯವನ್ಪ ಹಿಂಗೆ ಡಿಗ್ರಿ ಮುಟ್ಟಲ್ಲ ಬಹುಶಃ 5ನೇ ಕ್ಲಾಸ್ ಇರ್ದು ಡಿಗ್ರಿ ಮುಟ್ಟಲ್ಲ ಇಂಗ್ಲಿಷ್ ಇಡು ಲಾ ಜಾಸ್ತಿ ಮಾರ್ಕ್ ತೆಗೆದಿನ ಬಂಡ 55 ಜಾಸ್ತಿ ಮಾರ್ಕ್ ತೆಗೆದು ಜಂಕ್ ಬಾಕಿ ದೇಟ್ ಪೂರ 89, 91, 92 ತಿಕ್ಕದಿನಲ್ಲ ಉಂಟು ಬೇತೆ ಎಕನಾಮಿಕ್ಸ್ ಉಪ್ಪು ಬಾಕಿ ಸಬ್ಜೆಕ್ಟ್ ನಡೆಬರ ಉಪ್ಪು ಇಂಗ್ಲಿಷ್ ತಿಕ್ಕದಿನೇ ಇಜ್ಜಿ ದಾಯ ಕಾರಣ ಪಂಡ ಇಂಗ್ಲಿಷ್ ಕಷ್ಟ ಪನ್ಪಿನ ಎನ್ನ ತರಕ್ಕೆ ಪೋದು ಬಿಡ್ತುನ್, ಎನ್ನ ಮನಸ್ಸಿಗೆ ಪೋದು ಬಿಡ್ತು. ಒಂಜಿ ರೀತಿದ ಕೀಳರಿಮೆ ಎಂಕ್ ಪಂಡ ಇಂಗ್ಲಿಷ್ ಎಂಕ್ ಬರ್ಪುಜಿ, ಇಂಗ್ಲಿಷ್ ಎಂಕ್ ಕಲ್ಪನೆ ಸಾಧ್ಯ ಇಜ್ಜಿ, ಈ ರೀತಿ ಅಂಚಿನ ಒಂಜಿ ಕೀಳರಿಮೆ ಎನ್ನ ಮನಸ್ಸು ತವುಲ ಇತ್ತಂಡ್. ಆ ಕೀಳರಿಮೆ ದಾದ ಮಲ್ತ ಹೊಂದಿತ್ತು ಪಂಡ ಏತು ಓದುಂಡಲ ನೆನಪಾಪುಜಿ, ಏ ಐ ಆ ಭಾಷೆಗಳ ಎಂಕ್ಲ ಒಂಜಿ ಅಂತರನು ದಿವೊಂದಿತ್ತಂಡ್. ಪರಿಣಾಮ ದಾದ ಅಂಡ್ ಪಂಡ ಇಂಗ್ಲಿಷ್ ಎನ್ನ ಅಂತರಂಗಗು ಪೊಗ್ಗರೆ ಸಾಧ್ಯ ಆಯ್ಚಿ ಒಂದು ಒಂಚಿ. ಅಂಡ ಯಾನೇಪ ರಿಸರ್ಚ್ಗೆ ಬರ್ತಾನ, ಸಂಶೋಧನೆಗೆ ಬರ್ತಾನ, ಅಪಗ ಏನ ಸಂಶೋಧನದ ವಿಷಯ ತುಳುನಾಡದ ಜನಪದ ಆಟಗಳು, ತುಳುನಾಡದ ಗುಬ್ಬುಲು ಐಕ್ ಬೋಡ ಏನ ಪುಸ್ತಕ ಇಂಗ್ಲೀಷ್ ಜೋಪುನ್ ಜಾಸ್ತಿ, ಅಪ ಕನ್ನಡೋಡು ಜಾಸ್ತಿ ಪುಸ್ತಕಗಳು ಬೈಜಿ. ಆ ಕಾಲೋಡು ಸಂಪತ್ತೈನ ಇಸ್ವಿಡ, ಆ ಕಾಲೋಡು ಕನ್ನಡೋಡು ಜಾಸ್ತಿ ಪುಸ್ತಕಗಳು ಬೈಜಿ. ಅಪಗ ಏನ ಅನಿವಾರ್ಯವಾದ ಇಂಗ್ಲೀಷ್ ಪುಸ್ತಕ ಓದೋದೇ ಆಂಡ್, ಫಾರಿನ್ ಪುಸ್ತಕಗಳನ್ನು ಇಂಗ್ಲೀಷ್ ಪುಸ್ತಕಗಳನ್ನು ಓದೋಣೆ ಆಂಡ್. ಅಪಗ ಹೆಂಗ್ ಗೊತ್ತಾಂಡ್ ಎಂಚಿನ ಬಂಡ ಇಂಗ್ಲೀಷ್ ಈತು ಸುಲಭ ಅಂದ್ ಹೆಂಗ್ ಗೊತ್ತು ಜೀಂದ್, ಏತು ಪೊರ್ಲದ ಭಾಷೆ, ಏತು ಸುಲಭ ಉಂಡು ಕಮ್ಯುನಿಕೇಶನ್ ಅಥವಾ ಸಂವಹನ ಮಲ್ಪರೆ, ಏತು ಸುಲಭದ ಭಾಷೆ ಪಂತಿನ ಅರ್ಥ ಅಂಡ್ ಐದು ಬೊಕ್ಕ ಇಂಗ್ಲಿಷ್ ದಯಪಂಡ ಆ ಭಾಷೆ ಹೆಂಕ್ ಮುಟ್ಟ ಬತ್ತಂಡ್. ಅಂದ ಹೇಗೂ ಪಂತ ಪಂಡ ತುಳುಕುಲ ಒಂದುವೇ ಸ್ಥಿತಿ ಉಂಡು, ಎತ್ತೋ ಜನ ಎತ್ತೋ ಜನಕ್ಲೆಗೆ ಕೆಲವು ವಿಚಾರ ಗೊತ್ತುಜ್ಜಿ, ಅವು ದಾರ ಗೊತ್ತುಜ್ಜಿ ಪಂಡ ತುಳು ಸಾಹಿತ್ಯ ಸಂಸ್ಕೃತಿ ತುಳು ಭಾಷೆದ ಇತಿಹಾಸ ಎಂಚಿನ ಪಂಪಿನ ಸ್ಪಷ್ಟ ಕಲ್ಪನೆ ಇಜ್ಜಿ. ಆ ಸ್ಪಷ್ಟ ಕಲ್ಪನೆ ಬತ್ತನಿಂದಾಂಡ ತುಳುನು ದಾಯಗ ಕಲ್ಪಾವುಡು ಪಂಪಿನ ಅಗತ್ಯತೆ ನಂಕ್ ಮನವರಿಕೆ ಆಪುಂಡು. ಉರಿ ಕವಿ ಇತ್ತೆ ತುಳುನಾಡದ ತುಳುಟು ಬರೆತಿನ ಕವಿ ಭಾಗವತೋ ಪಂಪಿನಂಚಿನ ಒಂದು ಕಾವ್ಯ ನಿಕ್ಲೆ ಮಾತ ಗೊತ್ತುಂಡು. ತುಳುಕ್ಕು ತುಳುಟು ಪ್ರಾಚೀನವಾಯಿನ ಕಾವ್ಯಲುಂಡು. ಇತ್ತೇನೆ ವರ್ಮಪತ್ ಕಾವ್ಯಲು ಸಂಶೋಧನೆ ಆತಂಡ್, ಸಂಶೋಧನೆ ಆವಂದಿನ ಎತೋ ಕಾವ್ಯಲುಂಡು. ತುಳು ಲಿಪಿಟ್ ಬರತಿನ ಸುಮಾರು 3000 ಬರವಲುಂಡ್ಗೆ ತುಳು ಲಿಪಿಟ್. ತುಳು ಲಿಪಿಟ್ ಬಂಡ ತುಳುತ್ತವು, ತುಳು ಲಿಪಿ ಮಾತ್ರ ಉಪಯೋಗ ಮಾಡಿದ್ರೆ ಅವು ಮಲಯಾಳ ಉಪ್ಪು ಅವು ಕನ್ನಡ ಉಪ್ಪು ಅವು

ಪುಳುಕೊಂಜಿ ಪ್ರಾಚೀನವಾಯಿನ ಅಂಚಿನ ಒಂಜಿ ಕಾವ್ಯ ಪರಂಪರೆ ಉಂಡೂ ಪನ್ಪಿನ ಯಥೋಚನ ಗೊತ್ತುಜ್ಜಿ ಐಟ್ ಒರಿ ಕವಿ ಭಾಗವತ ಬರೆದಿನಂಚಿನ ವಿಷ್ಣು ತುಂಗೆ ಎಂದ್ ವಿಷ್ಣು ತುಂಗೆ ತುಳುಟು ತುಳು ಭಾಗವತ ಅಂದ್ ಬರತೆ ಅರುಣಾಬ್ಜೆ ಕೊಡವೂರ್ದ ನಮ್ಮ ಕೊಡವೂರ್ದ ಅರುಣಾಬ್ಜೆ ಮಹಾಭಾರತ ಕವಿಯನ್ನು ಬರತೆ ಈ ಭಾಗವತ ಕವಿ ದಾರ ಬಂತೆ ಬಂಡ ತೂ ಬೆಂಕಿ ಅಂತ ಕನ್ನಡ ಲೆಪ್ಪ ನಮ್ಮ ಬೆಂಕಿ ಫಯರ್ ಇಂಗ್ಲಿಷ್ ಇಡು ವೈನ್ ಇಂದ ಅವೇನು ಸಂಸ್ಕೃತೋಡೆ ಬಂದೇರು ಆಯ್ದಾದ ಬಂದೆ ಬಂಡ ಕನ್ನಡೋಡೆ ಬೆಂಕಿ ಬನ್ಪಾರ ಸಂಸ್ಕೃತೋಡೆ ವೈನಿ ಬನ್ಪಾರ ಇತ್ತಕ್ಕ ತುಳುಟು ತೂ ಒಂದು ಬನ್ಪ ಈತು ವ್ಯತ್ಯಾಸ ಬುಂಡ ಸಂಸ್ಕೃತೋಡೆ ಬರೀ ಸಾತಗ ಮಲ್ಲದಾಯಗೌಡು ಈ ಪ್ರಶ್ನೆಕೇನ್ವೆ ಸಂಸ್ಕೃತೋಡೆ ಬರೀ ಸಾತಗ ಮಲ್ಲದಾಯಗೌಡು ಐತಲ ಐತ ರಚನೆ ಚೇಂಜ್ ಆಪಂಡ ಆ ತೂತ ಶಾಖ ಸಂಸ್ಕೃತೋಡೆ ಬರೀ ಸಾತಕ್ಕೆ ಜಾಸ್ತಿ ಆಪಣ ಇಂಗ್ಲಿಷ್ ಇಟ್ಟು ಬರೀ ಸಾತಕ್ಕೆ ಜಾಸ್ತಿ ಆಪಣ ನೋಡಿ ಸುಮಾರು 200 ವರ್ಷದುಂಬು ಆ ಪ್ರಶ್ನೆಕೇನು ಇದೇ ಪ್ರಶ್ನೆಕೇನು ಬಂಡ ಬಹುಶಃ ಅಪಗಾಯ ತುಳುಟು ಬರೆಯಾಗ ಎಥೋ ಜನ ಒಂದು ರೀತಿ ಅಸ್ಪೃಶ್ಯತೆ ತೂದುಪೋಡು ಒಂದು ರೀತಿ ದೂರ ದೀದುಪೋಡು ಆ ಕಾರಣ ಗಾತ್ರ ಆ ಪ್ರಶ್ನೆನ್ ಕೇನುವೆ ಅಂಚಾದುಪ್ಪನಾಗ ಯಾನ ದಾಯಗುನೇನು ಪನೊಂದುಲ್ಲ ಪಂಡ ಸುರುಟು ನಮ್ಮ ಮನಸ್ಸುಡುಪ್ಪುನಂಚಿನ ತುಳುತ್ತ ಬಗೆಗಿನ ಅಸ್ಪೃಶ್ಯತೆ ಭಾವನೆ ಒಪ್ಪಡು ಅಥ ತುಳುತ್ತ ಬಗೆಗುಪ್ಪುನಂಚಿನ ಒಂಜಿ ಸೀಮಿತ ಭಾವನೆ ದೂರ ಮಲ್ಪುನಂಚಿನ ಅಗತ್ಯ ಉಂಡು ಸೀಮಿತ ಭಾವನೆ ದಾಯ ಪಂಡೆ ಪಂಡ ನಂಕ್ ಐತ ಆಳ ಅಗಳ ಗೊತ್ತುಜ್ಜಿ ಅವೇ ನನ್ ಪನೊಂದುಲ್ಲ ಅಂಚಾದುಪ್ಪನಾಗ ಒಂಜಿ ಪ್ರಾಚೀನ ಶಾಸ್ತ್ರೀಯವಾಯಿನಂಚಿನ ಒಂಜಿ ಕ್ಲಾಸಿಕಲ್ ಹಿನ್ನೆಲೆ ತುಳುಕುಂಡೂ ಪನ್ಪಿನೇನು ನಮ್ಮ ಎನ್ನೋಡು ಸುರುಟು ದಾಯ ಪಂಡ ಐತನೇ ಆಯ್ನ ಒಂಜಿ ಲಿಪಿ ಇತ್ತಡು ಇತ್ತ ಎಥೋ ಭಾಷೆಲೆಗೆ ಲಿಪಿ ಇಜ್ಜಿ ಮನವಲ್ಲ ಭಾಷೆಲೆಗೆಲ್ಲ ಲಿಪಿ ಇಜ್ಜಿ ನಮ್ಮ ತೂಪ ಎಥೋ ಭಾಷೆಲೆ ನಾವು ಇತ್ತ ಎಥೋ ಭಾಷೆಲೆ ಎಥೋ ಭಾಷೆಲೆ ಬೇತ ಲಿಪಿ ಲೇಟ್ ಬರಪಿ ನೆನ್ ತೂಪ ಮನವಲ್ಲ ಭಾಷೆಲೇನೆ ಅಂಡ ತುಳುಕು ಐತನೇ ಆಯ್ನ ಒಂಜಿ ಲಿಪಿ ಇತ್ತಿನೇನು ನಮ್ಮ ತೂವರ ಸಾಧ್ಯ ಅಂಚಂದಿ ಆ ಲಿಪಿನೇ ಇತ್ತ ಪತ್ತೋಡ ಪಂಪಿನ ಪ್ರಶ್ನೆ ಬುಡ್ಚಿ ಐತ ಬಗ್ಗೆ ಬಹಳ ಸ್ಪಷ್ಟವಾದ ಪಂದ್ರ ಸಾಧ್ಯ ಉಂಟು ದಯಪಂಡ ಒಂಜಿ ಸಾಂಕೇತಿಕವಾದ ಜೋಕ್ಲೆ ಕಲ್ಪಾವಳಿ ಅತ್ತಂದ ಇತ್ತ ನಮ್ಮ ಕನ್ನಡ ಲಿಪಿನು ತುಳು ಲಿಪಿಯಾದ ಬಳಕೆ ಮಲ್ತುಂದುಲ್ಲ ಅವೇ ಲಿಪಿನ ಮುಂದುವರಿ ದಾಳ ತಪ್ಪು ಇಜ್ಜಿ ದಯಪಂಡ ಕೂಡ ಒಂಜಿ ಹೊಸ ಲಿಪಿ ಕಲ್ತದ ಅವೇನು ಕಲ್ಪ ಅದು ಐಟು ಜೋಕುಲ್ ಕಲ್ತದ ಅವೇನನ್ನು ಅನಗ ಅವು ಬಹಳ ಕಷ್ಟದ ಕೆಲಸ ಆ ಸುಲಭದ ಕೆಲಸ ಅತ್ತ ಎಥೋ ಜನಕ್ಕೆ ಒಪ್ಪಂಡ ಅರ್ಥ ಆಪೂಜಿ ದಯಪಂಡ ಐಟ್ ದಾತ್ರ ತುಳು ಭಾಷೆದ ಬೆಳವಣಿಗೆ ತೊಂದರೆ ಆಪಡತ್ತಂದೆ ಬೇತೆಕ್ ಆಪೂಜಿ ಅಂಚಾದಪ್ಪನಾಗ ಒಂಜಿ ಲಿಪಿ ಇತ್ತಂಡ್ ಈ ಭಾಷೆಗೆ ಪ್ರಾಚೀನವಾಯಿನ ಕಾವ್ಯ ಪರಂಪರೆ ಇತ್ತುಂಡು ಒಂಜಿ ಸಾಹಿತ್ಯ ಪರಂಪರೆ ಇತ್ತುಂಡು ಅವು ಭಾಗವತ ಕಾವ್ಯ ಒಪ್ಪು ಅರುಣಾಬ್ಜನ ಮಹಾಭಾರತ ಕಾವ್ಯ ಒಪ್ಪು ದೇವಿ ಮಹಾತ್ಮೆಯ ಒಪ್ಪು ಅಥವಾ ಕರ್ಣ ಪರ್ವ ಒಪ್ಪು ರಾಮಾಯಣ ಕಾವ್ಯ ಒಪ್ಪು ಒಂದು ಮುಂಚಿನ ಕಾವ್ಯಗಳು ಪೂರ ತುಳುಟು ಬೈದುಂಡು ತುಳು ಭಾಷೆಡು ಬೈದುಂಡು ಅಂಚ ಅದಪ್ಪನಾಗ ಐತ ಕಲ್ಪನೆ ನಂಕ ಬೋಡು 15-14 ಶತಮಾನಡು ಐದು ಪಕ್ಕ ಗುಂಪು ಬಂದಾಗ ವಾದಿರಾಜರು ಗೊತ್ತುಪ್ಪು ನಿಕಲೆಗೆ ವಾದಿರಾಜ ಸ್ವಾಮಿಲು ಆರು ಕೀರ್ತನೆ ತುಳುಟು ಬರೀತಾರೆ ತುಳುಟು ಕೀರ್ತನೆ ಬರತ್ತೆರು ನಾನು ಉಲ್ಲೇಖ ಮಲ್ಪಡೆ ಹಾಕೊಂಡು ದಯಪಂಡ ಸ್ವಾಮಿಲುಲ ಇತ್ತೆಲ್ಲ ಉಡುಪಿದ ಮಠತ್ತ ಸ್ವಾಮಿಲು ಸೈನು ಸಹಿ ಪಾಡ್ನು ತುಳು ಭಾಷೆಡು ಇತ್ತೆಲ್ಲ ಕ್ಲವೇ ತುಳು ಭಾಷೆಡೆ ಸೈನ್ ಪಾಡು ಬೇತ ಭಾಷೆ ಪಾಡು ಜೇರು ತುಳುಟ್ಟೆಕಲ್ಲ ಪುದರ್ನು ಸೈನ್ ಪಾಡುವೇರು ಅಂಚದ ಉಪರಾಗ ವಾದಿರಾಜರು ಆರು ತುಳು ಭಾಷೆಡೆ ಕೀರ್ತನೆ ಬರೆಯರು ನಿಮಗೆ ಕೊಡಂಜಿ ಬಹಳ ಇಂಟ್ರೆಸ್ಟಿಂಗ್ ಬಹಳ ಆಸಕ್ತಿದಾಯಕವಾಗಿ ನಂಜಿನ ವಿಷಯದಾದ ಪಂಡ 14ನೇ ಶತಮಾನಡು ರತ್ನಾಕರ ವರ್ಣಿ ಕಾವ್ಯ ಬರಪೆ ಭರತೇಶ ವೈಭವ ಅನ್ನೋ ಕಾವ್ಯ ಆ ಕಾವ್ಯ ತನ್ನ ಕಾವ್ಯ ಎತ್ತು ಪೊರ್ಲುಂಡು ಒಂದು ಪಂಪಿನೇನು ಆಯ ದಾದ ಪಂಪೆ ಬಂಡ ಅಯ್ಯ ಚೆನ್ನ ದುದೆನೆ ಕನ್ನಡಿಗರು ರಯ್ಯ ಮಂಚದಿ ಎನೆ ತೆಲುಗರು ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಮೈ ಉಬ್ಬಿ ಹೇಳಬೇ ಕಣ್ಣ ನನ್ನ ಕಾವ್ಯ ಹೇಗಿರ್ಬೇಕು ಅಂತ ಹೇಳಿದ್ರೆ ಅಯ್ಯಯ್ಯ ಚೆನ್ನ ದುದೆನೆ ಕನ್ನಡಿಗರು ಕನ್ನಡಿಗರು ಹೇಳಬೇಕಂತೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಕಾವ್ಯ ನನ್ನ ಕಾವ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಬೇಕು ರಯ್ಯ ಮಂಚದಿ ಎನೆ ತೆಲುಗರು ತೆಲುಗರು ಹೇಳಬೇಕಂತೆ ರಯ್ಯ ಮಂಚ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಅಯ್ಯಯ್ಯ ಏತು ಪೊರ್ಲುಂಡು ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಅಯ್ಯಯ್ಯ ಏತು ಪೊರ್ಲುಂಡು ಅಂತ ತುಳುವರು ಹೇಳಬೇಕಂತೆ ಪಂಡೆ ಅಂತ ಆಗು ನಿನ್ ಪಣೊಂದುಲ್ಲ ಪಂಡ ತುಳುಕೊಂಜಿ ಪ್ರಾಚೀನವಾಯಿನ ಇತಿಹಾಸ ಉಂಡು ನಿಖಲೆ ಮಾತು ಗೊತ್ತುಪ್ಪು ದ್ರಾವಿಡ ಭಾಷೆ ಸುರುಟು ಸ್ವತಂತ್ರವಾಯಿನಂಚಿನ ಭಾಷೆ ತುಳು ಅಂಚಾದಪ್ಪನಾಗ ಇಡೀ ದ್ರಾವಿಡ ಭಾಷೆಡೆ ಅತ್ಯಂತ ಪ್ರಾಚೀನವಾಯಿನಂಚಿನ ಒಂದು ಇತಿಹಾಸ ಇತ್ತಂಡ ತುಳು ಭಾಷೆಡು ಅವು ವಿದ್ವಾಂಸರು ಒಪ್ಪುವರು ಬೇತಾರಲ್ಲ ಪನ್ನಡೊಂದು ಇದ್ದಿದ್ದು ವಿದ್ವಾಂಸರು ಒಪ್ಪುವರು ಹೆಂಚಿನ ಬಂಡ ಸುರುಟು ದ್ರಾವಿಡ ಪಂಪಿನಂಚಿನ ಒಂದು ಭಾಷೆಡು ಸುರುಟು ಪ್ರತ್ಯೇಕವಾಯಿನ ಭಾಷೆನೇ ತುಳು ಅಂಚಾದಪ್ಪನಾಗ ಅಯ್ಯ ಕೊಂಚ ಪ್ರಾಚೀನ ಇತಿಹಾಸ ಉಪ್ಪುನೇನು ನಮ್ಮ ಒಪ್ಪಿಯೋಡು ಅನ್ನ ಉದ್ದೇಶದಾದ ಪಂಡ ನಿಖಲೆಗೆ ಪಂಪಿನ ಉದ್ದೇಶದಾದ ಪಂಡ ಆಯ್ತ ಅಗತ್ಯತೆ ಮನವರಿಕೆ ಆವಡುಂದ ತುಳುತ ಬೋಧನದ ಅಗತ್ಯತೆ ಮನವರಿಕೆ ಆವಡಂದ ಆ ಭಾಷೆದ ಶಕ್ತಿದ ಅರಿವು ನಂಕಾವಡು ಆ ಭಾಷೆದ ಶಕ್ತಿದ ಅರಿವಾಂಡ ಮಾತ್ರ ನಂಕ್ ಮನವರಿಕೆ ಆವರ ಸಾಧ್ಯ ಆ ಕಾರಣ ಗಾತ್ರ ಉನ್ನೇನ್ಪುರ ಯಾನ್ ಪನೊಂದುಲ್ಲ ಐದು ಬೊಕ್ಕ ಮಿಶ್ರವೇದಕ್ಲು ಬತ್ತೇರ ಮಿಶ್ರವೇದಕ್ಲು ನಿಖಲು ಕನ್ನಡೋಡು ಬರೆಯರು ಬಹುಶಃ ಕನ್ನಡ ನವೋದಯ ಸಾಹಿತ್ಯವು ಹೊಸ ಸಾಹಿತ್ಯ

ಕನ್ನಡದ ಹೊಸ ಸಾಹಿತ್ಯವು ಒಂದು ಹಿನ್ನೆಲೆಯನ್ನು ಒದಗಿಸಿಕೊಡ್ನಕ್ಕಲು ಏರ್ಪಂಡ ಮಿಷನರಿ ದಕ್ಕಲು ಅಕಲು ಮತ ಪ್ರಚಾರದ ಉದ್ದೇಶಕ್ಕೆ ಬತ್ತಪ್ಪು ಆ ಉದ್ದೇಶಗಳ ಬತ್ತಪ್ಪು ಬಹಳ ವಿಶೇಷದಾದ ಪಂಡ ಅಕಲು ದೇಶೀ ಭಾಷೆಯನ್ನು ಕಲ್ತಾರೆ ದೇಶೀ ಭಾಷೆಯನ್ನು ಸಂಶೋಧನೆ ಮಾಡ್ತಾರೆ ದೇಶೀ ಭಾಷೆಯನ್ನು ಕಲ್ತು ಸಂಶೋಧನೆ ಮಾಡಪ್ಪನಾಗ ಅಕಲು ತುಳುಟ್ಲ ಮಹತ್ವ ಕೊಡ್ತಾರೆ ತುಳು ವ್ಯಾಕರಣ ಬರೆಯರು ತುಳು ನಿಘಂಟು ರಚನೆ ಮಾಡ್ತಾರೆ ತುಳುಟು ಕ್ರೈಸ್ತ ಗೀತೆಯನ್ನು ಬರೆಯರು

ಮಲ್ಪನಾಗ ತುಳಿತ ಬಗ್ಗೆ ಸಂಶೋಧನೆ ಮಲ್ಪನ, ತುಳಿತ ಬಗ್ಗೆ ಕೃತಿ ರಚನೆ ಮಲ್ಪನ ಕೆಲಸವನ್ನು ಕನ್ನಡದೊಟ್ಟಿಗೆ ನಮ್ಮ ಕ್ರೈಸ್ತ ಮಿಷನರಿದ ಕುಲ್ಲಾ ಮಲ್ತಿನ ನಮ್ಮ ತೂವರ ಸಾಧ್ಯ. ಇದು ಬಹಳ ಮುಖ್ಯವಾಯಿನಂಚನ ವಿಚಾರ. ಐದು ಪಕ್ಕ ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ತು ಯಾರಡ 1930 ಇಸ್ವಿಡ್ ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ತು ಯಾರನ್ನ ಅಂಡ ತುಳು ಚಳವಳಿ ಪಂಪಿನಂಚಿನ ಒಂದು ಕಲ್ಪನೆ ಬರ್ಪೊಂಡು 1900 US ಪಣಿಯಾಡಿಯರ ನೇತೃತ್ವಡು ಕಿಲ್ಲರ್ ಇತ್ತರು. ಐದು ಪಕ್ಕ ಸುಮಾರು ಜನ ತುಳುವೇರು ಇತ್ತರು, ಪೊಳಲಿ ಶಿನಪಾಯಗಡರು ಇತ್ತರು. ಅಕಲು ಪೂರ ಸೇರ್ದು ಒಂದು ಸಂಘಟನಾತ್ಮಕ ರೂಪಡು ತುಳು ಚಳವಳಿ ಅಕಲು ಒಂದು ಪಂಪೇರು, ಒಂದು ಪಾತ್ರ ಬಂದ್ಪೇರು. ಕೆಲವರು ಎನ್ನದರು ಎಂಕುಳು ತುಳುತ್ತ ಬಗ್ಗೆ ಕೆಲಸ ಮಲ್ಪನು ಕೊಂಕಣದ ವಿರುದ್ಧ ಅಂದು, ಕೆಲವರು ಎನ್ನದರೆ ಎಂಕುಳು ತುಳುತ್ತ ಪರ ಕೆಲಸ ಮಲ್ಪನು ಕನ್ನಡದ ವಿರುದ್ಧ ಅಂದು. ಆಂಡ ಎಂಕುಳು ಕನ್ನಡದ ವಿರುದ್ಧ ಲಾತ್ ತುಳುತ್ತ ವಿರುದ್ಧ ಲಾತ್ ಎಂಕುಳು ಕೆಲಸ ಮಲ್ಪನು ತುಳುತ್ತ ತುಳು ಜನಕಲ್ನ ತುಳುತ್ತ ಆತ್ಮಾಭಿಮಾನನು ಹೆಚ್ಚಿಸ್ತಾರೆ. ಆತ್ರ ಆತ್ಮಾಭಿಮಾನ ಹೆಚ್ಚುಡೊಂದಾಂಡ ಆ ಭಾಷೆಗೆ ಶಕ್ತಿ ಕೊರಡಾಪಣು, ಬಹಳ ಪ್ರೀತಿಡ್ ಪನಡೊಂದಾಂಡ ಆ ಭಾಷೆದ ಶಕ್ತಿನ ಮನವರಿಕೆ ಮಲ್ಪಡಾಪಣು, ಆ ಭಾಷೆದ ಶಕ್ತಿ ಗೊತ್ತಾಂಡ ಅಭಿಮಾನರು ಪಂಡ್ರೆ ಆಪಣು ಶಕ್ತಿ, ಆ ಭಾಷೆಗೆ ಶಕ್ತಿ ಉಂಡು ಪಂಪಿನ ಅಂಚಾದ ಪುನಗ ಆ ರೀತಿದ ಒಂದು ಚಳವಳಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭಡು ತುಳುಟೆ ಭಾಷಣ ಮಲ್ತೇರು. ಐದು ಲೋಕ ತುಳುಟು ಬರೆಪಿನ ಅಂಚಿನ ಪುಸ್ತಕ ಪ್ರಕಟಣೆ ಮಲ್ತೇರು, ತುಳು ಕಲ್ಪಾವಲೋಚನೆ ಕೆಲಸ ಮಾಡ್ತಾರೆ, ತುಳು ವ್ಯಾಕರಣ ಬರೆಯರು ಅಂಚಾದಪ್ಪನಾಗ ಬೇತೆ ಮೇತೆ ನಮ್ಮ ನಡೆ ಕೆಲಸ ಮಾಡ್ತೀನಿ ಅನ್ನೋ ಪ್ರಾಚೀನ ನಮ್ಮ ಸ್ವಾತಂತ್ರ್ಯ ಪೂರ್ವಡ ತೂವರ ಸಾಧ್ಯ. ಬಹುಶಃ ಐಕ್ ಇಂಬು ಕೊರ್ತುಂಡ ನಾಮ ಇನಿ ತುಳುನಾಡದ ಭಾಷೆ ತುಳುವೆ ಆದುಪ್ತು. ನಿಕ್ಕ ಒಂಜಿ ಪಾತ್ರ ಯಾನ ಪಂಡ್ರ ಮೂಲು ಇಷ್ಟಪಡತೆ, ಕನ್ನಡ ಸಂಸ್ಕೃತಿ ಬೇತೆ ಕರ್ನಾಟಕ ಸಂಸ್ಕೃತಿ ಬೇತೆ, ಕನ್ನಡ ಸಂಸ್ಕೃತಿ ಪಂಡ ಕನ್ನಡ ಕನ್ನಡ ಭಾಷೆ ಕನ್ನಡ ಕಲ್ಚರ್ ಕನ್ನಡಕ್ಕೂ ಸಂಬಂಧಪಟ್ಟನ ಕರ್ನಾಟಕ ಸಂಸ್ಕೃತಿ ಪಂಡ ಹಲವು ಭಾಷೆಗಳ ಹಲವು ಸಂಸ್ಕೃತಿಗಳ ಹಲವು ಧರ್ಮಗಳ ಒಂದು ಸಮ್ಮಿಶ್ರ ಅದು. ಅಲ್ಲಿ ಕೊಂಕಣಿಯೂ ಇದೆ, ಅಲ್ಲಿ ಬ್ಯಾರಿ ಭಾಷೆಯೂ ಇದೆ, ಅಲ್ಲಿ ಕುಂದಾಪುರ ಕನ್ನಡವೂ ಇದೆ, ಅಲ್ಲಿ ಹವ್ಯಕ ಕನ್ನಡವೂ ಇದೆ. ಕನ್ನಡದಲ್ಲಿರುವಂಥ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಭಾಷೆಗಳ ಅಥವಾ ಎಲ್ಲ ಸಂಸ್ಕೃತಿಗಳ ಸಮ್ಮಿಶ್ರಣ ಇದು ಕರ್ನಾಟಕ ಸಂಸ್ಕೃತಿ. ಖಾಲಿ ಕನ್ನಡ ಸಂಸ್ಕೃತಿ ಒಂದೇ ಅಲ್ಲ, ಕನ್ನಡ ಸಂಸ್ಕೃತಿ ನಮಗೆ ಮುಖ್ಯ, ಬಹಳ ಗೌರವದಿಂದ ನಾವು ಅದನ್ನು ನೋಡ್ತೇವೆ ಏನು ಚಲ. ಆದ್ರೀಗ ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ, ಅದು ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು ಏನೇ ಇರ್ಬೋದು, ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ ಅಂತ ಹೇಳಿದ್ರೆ ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನು ಅದು ರಕ್ಷಣೆ ಮಾಡಬೇಕು. ಕೇವಲ ಕನ್ನಡದ್ದು ಮಾತ್ರ ಅಲ್ಲ, ಕನ್ನಡದ್ದು ಮಾತ್ರ ಅಲ್ಲ, ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವಂಥ ಅನಿವಾರ್ಯತೆ ಯಾವುದಕ್ಕಿದೆ ಅಂತ ಹೇಳಿದ್ರೆ ಕನ್ನಡಕ್ಕಿದೆ ಮತ್ತು ಕನ್ನಡ ಆಡಳಿತಕ್ಕಿದೆ. ಇದನ್ನು ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಇಂಚ ಅರ್ಥ ಮಲ್ತೊಂಡ ನಾಮ ಅಪಗ ನಮ್ಮ ನೀನು ಒಪ್ಪಿಯೋಡಾಪಣು, ತುಳು ನೋಪ್ಪಿಯೋಡಾಪಣು, ಕೊಂಕಣಿ ನೋಪ್ಪಿಯೋಡಾಪಣು, ತುಳುತ್ತ ಬುಲೆಚಿಲ್ ನೋಪ್ಪಿಯೋಡಾಪಣು, ಕೊಂಕಣದ ಬುಲೆಚಿಲ್ ನೋಪ್ಪಿಯೋಡಾಪಣು, ಅವೇನು ಇಂಚ ನಮ್ಮ ಬುಲೆಪರ ಸಾಧ್ಯ ಪನಪಿನ ನಮ್ಮ ಯೋಚನೆ ಮಲ್ಪಡಾಪಣು ಒಂದು ಬಹಳ

ಸ್ವಾತಂತ್ರ್ಯ ಪೂರ್ವದ ಬೊಕ್ಕ ನಿಕ್ಕ ಗೊತ್ತು ತುಳು ಪಂಪಿನ ಇನಿ ಬಹಳ ಸಂತೋಷದ ಸಂಗತಿ ದಾದ ಪಂಡ ಮಾತ ಕಾಲೇಜಿಲ ಇಡ್ಲ ಕಲ್ಪ ಅವನು ಇಂಗ್ಲೀಷ್ ಇಡು ಉತ್ತರ ಬರಪಿನಿ ಇಂಗ್ಲೀಷ್ ಕನ್ನಡೋಡು ಅಂಡ ಇಡೀ ದಿನ ಪಾತ್ರ ತುಳುತ್ತೆ ಸ್ಟೂಡೆಂಟ್ ತತ್ತದಿಲ್ಲ ಇಂಗ್ಲೀಷ್ ಇಲ್ಲ ಇಂಗ್ಲೀಷ್ ಇಡು ಕೆಲವು ಪಾತ್ರ ಇಜ್ಜಿಂದ ಇಜ್ಜಿ ಇರ್ಬೋಟ ಒಂದು ಕಂಪ ಪೋಲೆ ಅಟ ಒಂದು ಸುತ್ತು ಪೋಲೆ ಅಗಲ್ ಪಾತ್ರ ಕೇನ್ಲೆ ಅಗಲ್ ಪಾತ್ರ ತುಳ್ತು ತುಲ ಮುಲ್ತ ನಿಕಲ್ನ ಬಹುಶಃ ಹೈಸ್ಕೂಲ್ ಉಡು ಬಕ್ಕ ನೆಟ್ಲ ಅಂಚೆನೆ ಪ್ರಾಥಮಿಕ ಪ್ರೈಮರಿ ಸ್ಕೂಲ್ ಅಂಚೆನೆ ತೋಜು ನೆಂಕ ಜೋಕು ಕ್ಲಾಸ್

ಮಾತ್ರ ಕನ್ನಡ ಹಾಕ್ಲೆ, ಕ್ಲಾಸ್ ಮಾತ್ರ ಇಂಗ್ಲೀಷ್ ಹಾಕ್ಲೆ, ಕ್ಲಾಸ್ ಪಿರಾಯತಿ ಬಕ್ಕ ಅತ್ರ ಕ್ಲಾಸ್ ಬುಡಿ ಬಕ್ಕ ತುಳುವೆ. ಪಂಡ ಒಂಜಿ ತುಳು ಹಾಳಾಪುಡು, ತುಳು ಪೋಪುಡು, ತುಳು ನಾಶ ಆಪುಡು, ಆ ಒಂದು ದಾಳ ಇಜ್ಜಿ ದುಮ್ಮುಡ್ದು ಎಂಕುಲು ಕಲ್ತೊಂದು ಉಪ್ಪನಾಗ ಶಾಲೆಡು ತುಳು ಪಾತೇರಂಡ ಫೈನ್ ಪಾಡೊಂದಿತ್ತೇರ್, ಬೆಂಚಿನ ಮಿತ್ತು ಅಂತೇರ್, ಕ್ಲಾಸದ ಪಿದಾಯ ಪಾಡೊಂದಿತ್ತೇರ್, ತುಳು ಪಾತೇರನೇ ಬಲ್ಲಿ ಅಭ್ಯಾಸ ತತ್ತದ ಕೆಲವು ಸತಿ ಬರ್ಪಿನಿ ತುಳು ಮಾಸ್ಟ್ರಿಗೆ ಕಣ್ಣು ಕೆಂಪಾಪಿನ ಎಂಗ್ಲೇನ್ ಕಡಪಡೊಂದಿತ್ತೇರ್ ಪಿದಾಯ. ಪಂಡ ಒಂಜಿ ರೀತಿ ಅಕಲ ಉದ್ದೇಶ ಎಡ್ಡನೇ ಉಪ್ಪು ಪಕದ ಮಾಸ್ಟ್ರನ ಅಕಲ ಉದ್ದೇಶ ಎಡ್ಡನೇ ಉಪ್ಪು ಯಾನು ಅಕಲ ಉದ್ದೇಶದ ಬಗ್ಗೆ ಪ್ರಶ್ನೆ ಮಲ್ಪುಯಿ ಕನ್ನಡನೇ ಕಲ್ಪಡು ತುಳು ಪಾತೇರನ ಕನ್ನಡ ಓವೇ ಭಾಷೆ ಪಾತೇರ್ ಪಾತೇರ್ ಪಾತೇರದು ಬರ್ಪಿನಿ ಸಂವಹನ ನಡೆದೆ ಭಾಷೆ ಕಲ್ಪನ ಸಾಧ್ಯ ಅಂಚಾದ ಪ್ರಗ ಮಗಳು ಮೂಲ ತುಳುವೆ ಪಾತೇರೆ ಎರಡ ಕ್ಲಾಸ್ ತೊಳೆಯಲ ತುಳುವೆ ಪಾತೇರೆ ಎರಡ ತುಳು ಬುಲೇರ ಸಾಧ್ಯ ದಾದಾ ಪಂಪಿನ ಕಲ್ಪನೆ ಉಪ್ಪರಲೇ ಅವು ತಪ್ಪು ಬಂದ್ಪುಜಿ ಯಾನ್ ಆಂಡ ಯಾನ್ ಬಂದ್ಪಿನ ಬಣ ಇತ್ತ ಆ ಸ್ಥಿತಿ ಇಜ್ಜಿ ಇಂದ ತುಳು ಮೆಚ್ಚಿನ ಪಾತೇರು ವೇರು ಕಾಲೇಜ್ ಇಡ್ಲ ಪಾತೇರು ವೇರು ಶಾಲೆಡ್ಲ ಪಾತೇರು ವೇರು ಇಲ್ಲಡ್ಲ ಪಾತೇರು ವೇರು ಪೂರ ಪಾತೇರು ವೇರು ಅಂಚಾದ ಪುನಗ ಎತ್ತೋ ನಿನ್ನಮ್ಮ ತೂರ ಸಾಧ್ಯ ಇತ್ತ ಸ್ವಾತಂತ್ರ್ಯ ಪೂರ್ವದ ಬಕ್ಕ ನಿಕಲ್ ತುಯ್ಯಾರಡ ಸುಮಾರು ಒಂದು 50 ಸಿನಿಮಾಲ್ ಬೈದ 50 ಜಾಸ್ತಿ ಆತನ ಇತ್ತೆ ಶಿವಾನಂದ ಕರ್ಕರ್ರೆ 50 ಜಾಸ್ತಿ ಆತನ 90 ಸಂಪತ್ ಸಿನಿಮಾಲ್ ಬೈದ ಯಾನ್ ದಾಯಗ ಸಿನಿಮಾಲನ್ನು ಉದ್ದೇಶ ಉಲ್ಲೇಖ ಮಲ್ತೊಂದುಲ್ಲ ಪಂಡ ಈ ತುಳು ಭಾಷೆನ ಚಲನಶೀಲವಾದ ನಿರಂತರವಾದ ವರ್ತೊಂದು ಬೈದಿನ ಓ ಪಂಡ ಒಂಜಿ ಸಿನಿಮಾ ಬೊಕ್ಕೊಂಜಿ ನಾಟಕ ರಂಗಭೂಮಿ ರಡ್ಡೆ ದಯ ಪಂಡ ಊರು ಊರುಡು ನಾಟಕ ಬರೆದು ಗೊಬ್ಬದೇರ್ ಊರು ಊರುಡು ನಾಟಕ ಬರೆದು ಜನಸಾಮಾನ್ಯರು ಮಲ್ಲ ಕಲ್ದಿ ನಕುಲು ದಾಲಾತ್ತು ನಾಟಕ ಬರೆತಿ ನಕಲು ಮಲ್ಲ ಕಲ್ದಿ ನಕುಲು ಪಡೆದಾಲಾತ್ತು ಜನಸಾಮಾನ್ಯರು ಉಂಜಿ ನಂಬೋಲಿಗೆದ ಪ್ರಕಾರ ಇಂಚಿನ ಪಂಡ ಸುಮಾರು 3,000 ನಾಟಕಗಳು ಬರತೆರಿಗೆ ಆತ ನಾಟಕಗಳನ್ನು ಗೊಬ್ಬುದೇರಿಗೆ ಪಂಡ ನಿರಂತರವಾದ ಅವೇನು ಒರಿಪುನಂಚಿನ ಕೆಲಸ ರಂಗಭೂಮಿ ಮಲ್ದಿ ನಮ್ಮ ಸಿನಿಮಾ ಕೋಟಿ ಚೆನ್ನಯ್ಯ ಸಿನಿಮಾನೇ ಅವು ಬತ್ತಿನ ಕಾಲೋಡು ಒಂಜಿ ಚಾರಿತ್ರಿಕ ಅಂಶ ಈ ತುಳುತ ಬಗ್ಗೆ ಒಂಜಿ ರೀತಿದ ಎಂಜಿನೇನು ಒಂಜಿ ರೀತಿದ ವೈಭವೀಕರಣನು ಒಂಜಿ ರೀತಿದ ಶ್ರೇಷ್ಠತೆಯನ್ನು ಮಲ್ಪನಂಚಿನ ಕೆಲಸ ಕೋಟಿ ಚೆನ್ನಯ್ಯ ಸಿನಿಮಾ ಮಲ್ತಾರೆ ಬತ್ತನ ಬಂದ್ ಬತ್ತಿನ ಕಾಲೋಡು ಆ ಬತ್ತಿನ ಕಾಲದ ನೆನಪು ನಿಕ್ಲೆ ಪೂರ ಉಪ್ಪರೆಯ ಆ ಕಾಲೋಡು ಅವು ತುಳು ಭಾಷದ ಮಿತ್ತು ಮಲ್ತಿನಂಚಿನ ಪರಿಣಾಮ ನಮ್ಮ ತೂರ ಸಾಧ್ಯ ಐದು ಬೊಕ್ಕ ಎತ್ತೋ ಕಾದಂಬರಿಲು ಬತ್ತಡು ಎತ್ತೋ ಕಾವ್ಯಲು ಬತ್ತಡು ಎತ್ತೋ ನಾಟಕಲು ಬತ್ತಡು ಎತ್ತೋ ಬೇತ ಬೇತ ಪ್ರಕಾರಡು ತುಳು ಬೆಲೆಯೇ ನಮ್ಮ ತೂರ ಸಾಧ್ಯ ತುಳು ಅಕಾಡೆಮಿ ಸ್ಥಾಪನ ಆಯ್ನಡ್ದ ಬೊಕ್ಕ ಅಂತೂ ಐಕ್ ಭಾರಿ ಪ್ರೋತ್ಸಾಹ ಕೊರಿಯರು ತುಳು ಕಾರ್ಯಕ್ರಮಗಳು ಬತ್ತಡು ತುಳು ಸಾಂಸ್ಕೃತಿಕ ಕಾರ್ಯಕ್ರಮ ಕೊರ ಶುರು ಮಾಡ್ತಾರೆ ಯಾಂದಾಗೂ ನಿನ್ನ ಪಣ್ಣೊಂದುಲ್ಲ ಪಂಡ ಪ್ರಾಚೀನ ಕಾಲೋಡದಲ್ಲ ಕ್ರಿಸ್ತ ಶಕ ಸುಮಾರು ಏಪಡ್ದು ಬಕ್ಕ ಕ್ರಿಸ್ತ ಶಕ 1200 ಇನಿಮುಟ್ಟಲ ನಿರಂತರವಾದ ತುಳು ಭಾಷೆದ ಚರಿತ್ರೆ ದುಂಬು ಬೈದಿನ ನಮ್ಮ ತೂರ ಸಾಧ್ಯ ನಿಕ್ಲೆ ಒಂಜಿ ನಿಕಲ ಗಮನೋ ಕಂಪೆ ಹಂಪೆ ಕನ್ನಡ ವಿಶ್ವವಿದ್ಯಾನಿಲಯ ತುಳು ಸಾಹಿತ್ಯ ಚರಿತ್ರೆ ಪಂಪಿನಂಚಿನ ಒಂಜಿ ಪುಸ್ತಕ ಕನ್ನಡ ಆ ತುಳು ಸಾಹಿತ್ಯ ಚರಿತ್ರೆ ಪಂಡ 1,110 ಒಂಜಿ ಮಲ್ಲ ಪುಸ್ತಕ ತುಳು ಸಾಹಿತ್ಯ ಚರಿತ್ರೆ ಅಂತ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ದಿನಿ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ಲಿ ನಿಕ್ಲೆ ಆ ವಿಷಯ ತುಳುತ ಬಗ್ಗೆ ಬೋರ್ಡಲ್ಲ ಅವ್ಲು ಪೋ ತೂಲಿ ಆ ಪುಸ್ತಕ ತೂಲಿ ಹಂಪೆ ವಿಶ್ವವಿದ್ಯಾನಿಲಯದ ತುಳು ಸಾಹಿತ್ಯ ಚರಿತ್ರೆ ಪುಸ್ತಕ ನಾನು ಉಲ್ಲೇಖ ಮಾಡ್ತಂದು ಪಂಡ ಒಂಜಿ ಭಾಷೆದ ಬಗ್ಗೆ ಒಂಜಿ ಸಾರತ್ತ ನೋದು ಪುಟತ್ತ ಒಂದು ಸಾಹಿತ್ಯ ಚರಿತ್ರೆ ಬರೋಡು ಬಂಡ ಆಯ್ತು ಸಾಹಿತ್ಯ ಬತ್ತ ಸಂಸ್ಕೃತಿದ ಶಕ್ತಿ ಏತುಂಡು ಪಂಪಿನೇನು ಅರ್ಥ ಮಲ್ತೊಂಡ್ರೆ ನಂಗೆ ಸಾಧ್ಯ ಆಪುಡು ಅಂಚಾದಪ್ಪನಾಗ ತುಳು ಒಂಜಿ ಪಾತೆರು ಭಾಷೆ ಮಾತ್ರ ಅತ್ ತುಳು ಒಂಜಿ ಪಡ್ಪೋಷಿ ಭಾಷೆ ಮಾತ್ರ ಅತ್ ತುಳು ಒಂಜಿ ಕೇವಲ ನಿರ್ಲಕ್ಷ್ಯ ಮಲ್ಪನಂಚಿನ ಭಾಷೆ ಅತ್ ತುಳುಕು ಶಕ್ತಿ ಉಂಡು ಕನ್ನಡದಾತೇ ಶಕ್ತಿ ತುಳುಕುಲ ಉಂಡು ಕನ್ನಡಕ್ಕೂ ಸರಿಸಮಾನವಾಯಿನಂಚಿನ ಸಾಹಿತ್ಯಿಕ ಸಾಂಸ್ಕೃತಿಕ ಶಕ್ತಿ ತುಳುಕ್ಲ ಉಂಡು ಕೊಂಕಣಿಗಳ ಉಂಡು ಬ್ಯಾರಿ ಭಾಷೆಗಳ ಉಂಡು ಪನಪಿನೇನು ನಮ್ಮ ಖಂಡಿತವಾದ್ಲ ಒಪ್ಪಿಯೋಡು ನಮ್ಮ ಮನಸ್ಸು ಎಂಚಿನ ಆ ಬಗ್ಗೆ ಅಪಕಲ್ಪನೆ ಉಂಡ ತುಳುತ ಬಗ್ಗೆ ಅಪಕಲ್ಪನೆ ಉಂಡ ಆ ಅಪಕಲ್ಪನೆ ಸುರೂಟ್ ಪಿದಾಯ ಪಾಡೋಡು ಇತ ಉಪ್ಪುನಂಚಿನ ಒಂದು ಮಲ್ಲ ಸಮಸ್ಯೆ ಎತ್ತೋ ಜನ ಎಂಡ ಬತ್ತಕೇನು ವೇರು ಭಾಷಣ ಆಯ್ ಬಕ್ಕ ಬತ್ತಕೇನು ವೇರು ಮಲ್ಲ ಭಾಷಣ ಎಂಜಿನ ಬಂಡ ತುಳುಕು ಲಿಪಿ ಉಂಡ ತುಳುಟು ಪ್ರಾಚೀನ ಗ್ರಂಥಲು ಉಂಡ ತುಳುಟು ಆಧುನಿಕ ಗ್ರಂಥಲು ಉಂಡ ನೆನಕೇನು ಕೂಡ ಅವ್ ಪಂಡದು ಪೋಯನ ಅಕಲೇ ನಪ್ಪರ್ನೇ ಸಹಾಯ ತಯಾರಿಜ್ಜಾರ ಅವೇ ನಂಬರ್ನೇ ತಯಾರಿಜ್ಜಾರ ಪಂಡ ಉಡಲ್ದ ಉಲಾಯಿ ಪೋತುಚಿ ತುಳು ಎಡಮನೆ ಪರಿಚಯದಗು ದಾಯಿಗೆ ಇನಿಕ್ಲ ಸೇರದು ಜಿ ಬಂಡ ನಮ್ಮ ಜನಪ್ರತಿನಿಧಿಗಳನ್ನ ಉಡಲಗು ಅಪೋತುಜಿ ನನ್ಲ ಅಕಲೇ ಕೊಡು ಇತ್ತಲ್ಲ ಒಂದು ತುಳು ಪಾತೆರು ಭಾಷೆ ಒಂದು ಸಾಮಾನ್ಯ ಭಾಷೆ ಪಾತರ್ರೆ ಮಾತ್ರ ಪುರ್ಲದ ಭಾಷೆ ಐದು ಬೊಕ್ಕ ದಾಲಾಯಿ ಜಿ ಬನ್ಪಿನ ಅವು ಏಪ ನಮ್ಮ ಉಡಲ್ದಲ್ಲಿ ಪೋಪಿನ ಯಾನು ಸುರೂಟ್ ನಂಕ್ ಮನವರಿಕೆ ಅವಡು ತುಳು ಒಂಜಿ ಗಟ್ಟಿ ಭಾಷೆ 105 ವರ್ಷ ದುಂಬು ರಾಬರ್ಟ್ ಕಾಲ್ಡ್ವೆಲ್ ಪಂಪಿನಂಚಿನ ಒಂದು ವಿದ್ವಾಂಸರು
ಕಂಪರೇಟಿವ್ ಸ್ಟಡೀಸ್ ಆಫ್ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಪಂಪಿನ ಪುಸ್ತಕ ಬರೀತಾರೆ. ದ್ರಾವಿಡ ಭಾಷೆಗಳ ತೌಲನಿಕ ಅಧ್ಯಯನ ಪಂಪಿನ ಅಂಚಿನ ಒಂದು ಮಲ್ಲ ಪುಸ್ತಕ ಬರೀತಾರೆ. ಪೂರ ದ್ರಾವಿಡ ಭಾಷೆಯನ್ನು ತೌಲನಿಕವಾದ ತೂಪಿನ ಅಂಚಿನ ಒಂದು ಪ್ರಯತ್ನ ಮಲ್ದಿರು. ಆರ ಒಂದು ಪಾತ್ರ ಪಂತಾರೆ ಬಾರಿ ಪುರದ ಪಾತ್ರ ಮುತ್ತೈದು ವರ್ಷದ ಒಂದು. ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್. ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್. ತುಳು ಪಂಪಿನ ಒಂಜಿ ಬುಲೆತಿನ ಭಾಷೆ. ಬುಲೆತಿನ ಭಾಷೆ ಪಂಪಿನೇನು ಉಲ್ಲೇಖ ಮಲಪಿರುವ ಕಾರಣ ಎಟ್ಲ ಉಲ್ಲೇಖ ಮಲಪಿರು ತುಳುಟು ಪ್ರಾಚೀನ ಕೆಲವು ಕಾವ್ಯ ಉಂಡು ಗೇಂದಾರ್ಲ ಬಂದರು ಹುಷಾರೆಗಾಯ್ತ ಏರಿ ತಿಕ್ಕದನ್ನು ಉಂಡು ಗೆ ಎಂದು ಪಂಪಿನೇನು ಪಂಪರು ಅಂಚಾದಪ್ಪನಾಗ ಒಂಜಿ ಅಂತಾರಾಷ್ಟ್ರೀಯ ಮಟ್ಟದ ಒಂಜಿ ದ್ರಾವಿಡ ವಿದ್ವಾಂಸೆ ತುಳು ಒಂಜಿ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ಇಂದ ಪನಡುನ್ನ ಅಂಡ ಐತ ಆಳ ಐತ ಶಕ್ತಿ ಐತ ಇಂದುಪುರ ಅರೆಗೆ ಸ್ಪಷ್ಟವಾದ ಗೊತ್ತುಂಡು ಪಂಪಿನ ನಮ್ಮ ಖಚಿತ ಮಲ್ಪರ ಸಾಧ್ಯ ಪಂಪಿನೇನು ಈ ಸಂದರ್ಭಡು ಯಾನು ಮುಳು ನಿಕಲ್ನ ಎದುರುಡು ದೀವಂಡ್ರ ಸಾಧ್ಯ ಉಂಡು. ಯಾನು ಮೈಸೂರು ಒಂಜಿ ಸೆಮಿನಾರ್ಗೆ ಪೋಯೆ ಭಾಷಾ ಸಂಸ್ಥಾನ ಭಾರತೀಯ ಭಾಷಾ ಸಂಸ್ಥಾನ ಪಂಪಿನಂಚಿನ ಒಂಜಿ ನೆಕ್ ಸೆಮಿನಾರ್ಗೆ ಪೋಯೆ ಅಪಗ ಮುಟ್ಟ ಒಂದು ಕಲ್ಪನೆ ಇತ್ತು ದಾರ ಕಲ್ಪನೆ ಮಂಡ ಎಡಮನೆ ಶೆಡ್ಯೂಲ್ಗು ಸೇರ್ಜಿಡ ಅವೇನು ಶೈಕ್ಷಣಿಕ ವ್ಯವಸ್ಥೆಗೆ ಸೇರ್ರೆ ಅಪ್ಪುಜೀಂದ್ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆ ಬರಡುಂದ ಅಂಡ ಭಾಷೆ ಎಡಮನೆ ಶೆಡ್ಯೂಲ್ಡ್ ಸೇರೋಡು ಅಂದ್ ಯಾನಂಚ ಸೆಮಿನಾರ್ ಪೋದು ಈ ಪ್ರಶ್ನೆ ದೆತ್ತೆ ಅಪಗ ಅವಳು ಡೈರೆಕ್ಟರ್ ಇತ್ತಾರೆ ಅಲ್ತ ಅಪಗಾರ ಒಂದು ಪ್ರಶ್ನೆ ಕೇಂದ್ರರು ಇರೆಗೆ ಏರ್ ಪನ್ನಿ ಎಡಮನೆ ಶೆಡ್ಯೂಲ್ ಸೇರೋಣ ಮಾತ್ರ ಅವೇನು ಶಿಕ್ಷಣದ ಭಾಷೆ ಮಲ್ಪಡುಂದು ಏರ್ ಪನ್ನಿ ಇರೆಗೆ ಅಪಗ ಏರ್ಲ ಪಂತ ಜರಿ ಯಾನ ಎನ್ನೊಂದಿ ನೀನು ಐದು ಪಕ್ಕ ದಾದಾಣ್ಣ ಮಂಡ ಯಾನ ಎನ್ನದಿನ ಎಥೋ ಜನ ಅಂಚೆ ಎನ್ನದಿ ರೈತ ಬಗ್ಗೆ ಪ್ರಯತ್ನನೇ ಆಯ್ತು ಜೊನೇನು ಸ್ಕೂ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಅನುಷ್ಠಾನ ಮಲ್ಪುಡು ಪಂಪಿನೇನು ಪ್ರಯತ್ನನೇ ಆಯ್ತು ಐದು ಪಕ್ಕ ಯಾನಪಗ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯ ಆದಿತ್ತೆ ಅಪಗ ಯಾನ್ ಭತ್ತದ ಬೊಕ್ಕ ಪಂಡಾವಿನ ಅಪಗ ಐದು ಬೊಕ್ಕ ಆ ಪ್ರಯತ್ನ ಸಾಧ್ಯ ಅಂಡ ಒಡೆಮುಟ್ಟ ಎಥೋ ಸತ್ತಿ ಬ್ಯಾಂಗ್ಳೂರು ಪೋತ ಎಂಕ್ಲು ರೆಪ್ರೆಸೆಂಟೇಷನ್ ಮಲ್ದ ಐಕ್ ಬೋಡ್ತಿನ ಪೂರ್ವಭಾವಿ ಕೆಲಸನು ಪಲ್ತಾಡಿ ರಾಮಕೃಷ್ಣ ಆಚಾರ್ಯನ ಕಾಲೋಡ ಅನುಷ್ಠಾನ ಅಂಡ ಅಂಡ ಐದು ದುಮ್ಮದ ಎಂಕಲ್ನ ಕಾಲೋಡೆ ಬುಡಾಯಿನತ್ ಪ್ರಯತ್ನವೇನು ಕನೂರು ಪಂಪಿನ ಪ್ರಯತ್ನ ಮೂಲಭೂತ ಪ್ರಯತ್ನ ಮಾತ ಸಂಸದರೇನು ಮಾತ ವಿಧಾನ ಜನಪ್ರತಿನಿಧಿಯನ್ನು ಪೂರ್ವ ತೂತ ಅಂಚಾದಪ್ಪನಾಗ ಯಾನ್ ಪಂಪಿನಿ ದಾದ ಪಂಡ ಉನೇನು ಅನುಷ್ಠಾನ ಮಲ್ಪುನಂಚಿನ ಪ್ರಯತ್ನ ನಮ್ಮ ಖಂಡಿತವಾದ್ಲ ಮಲ್ಪೋಡು.

ಐತನೇಟ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಳು ಈ ಬಗೆಟ್ ಪಾತೆರ್ನಾರ್ ಗಣನಾಥ್ ಎಕ್ಕಾರ್ ಎಲ್ಲೆದ ತುಳು ಕಾರ್ಯಕ್ರಮಡು ಕುಡತಿಕ್ಕಗ ಸುಲ್ಮೆಲು.

0: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಧುಗಳು.
3: ಕವಿತೆ ಕವಿತೆ ನೀನೇ,
2: ಮನದ ಗದುಪು ತಟ್ಟುವ, ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನಮಂಜೂಷಾ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದತರ.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನಮಂಜೂಷಾ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಧುಗಳು.
1: ಕವಿತೆ ಕವಿತೆ ನೀನೇ ಬೆರೆತೆ,
0: ಮನದ ಗದುವು ತಟ್ಟುವ, ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ

0: ಮಾತು ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ಓನ್ಲಿ ಆನ್ ರೇಡಿಯೋ ನಿನಾದ 90.4 ಎಫ್ಎಂ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.
2: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ.
3: ಸಾಮಾಜಿಕ ಮಾಧ್ಯಮಗಳು ನಮಗೆ ಪ್ರಪಂಚದಾದ್ಯಂತದ ಎಲ್ಲದರೊಂದಿಗೆ ಸಂಪರ್ಕದಲ್ಲಿರಲು ಸಹಾಯ ಮಾಡುತ್ತವೆ. ಆದರೆ ಸೋಷಿಯಲ್ ಮೀಡಿಯಾ ಮತ್ತು ಮೆಸೇಜಿಂಗ್ ಆಪ್ಗಳಿಂದ ನಮ್ಮ ಜೀವನ ಸುಲಭವಾಗುತ್ತಿರುವುದು ಎಷ್ಟು ನಿಜವೋ ನಮ್ಮ ಖಾಸಗಿತನಕ್ಕೂ ಕುತ್ತು ಬಂದಿರುವುದು ಅಷ್ಟೇ ನಿಜ. ತಂತ್ರಜ್ಞಾನ ಬೆಳೆದಂತೆಲ್ಲ ಸಾಮಾಜಿಕ ಜಾಲತಾಣಗಳನ್ನು ಹ್ಯಾಕ್ ಮಾಡಲು ವಂಚಕರು ಹೊಸ ಮಾರ್ಗಗಳನ್ನು ಕಂಡುಹಿಡಿಯುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆಯೊಂದಿಗೆ ನಾವು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕುವ ಮಾಹಿತಿಗಳನ್ನು ಬಳಸಿಕೊಂಡೇ ಸೈಬರ್ ಕ್ರೈಂ ಎಸಗುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳುತ್ತಾರೆ. ಇದರಿಂದಾಗಿ ಸೈಬರ್ ಅಪರಾಧ ಮಾಡುವವರಿಗೆ ಬೇಕಾದ ಎಲ್ಲಾ ರೀತಿಯ ಮಾಹಿತಿಗಳು ಸಿಗಲಿವೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಷ್ಟು ಅಲರ್ಟ್ ಇದ್ದರೂ ಸಾಲದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಅಲರ್ಟ್ ಇರಬೇಕು ಹಾಗೂ ಯಾವ ಎಚ್ಚರಿಕೆ ವಹಿಸಬೇಕು ಎಂದು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ, ಬನ್ನಿ. ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಬೇಡಿ. ಈ ರೀತಿ ಶೇರ್ ಮಾಡುವುದರಿಂದ ಸೈಬರ್ ಕಳ್ಳಲಿಗೆ ಸುಲಭವಾಗಿ ನಿಮ್ಮ ಎಲ್ಲಾ ವಿವರ ಸಿಗಲಿದ್ದು ವಂಚನೆ ಎಸಗಲು ಸುಲಭ ಮಾರ್ಗ ನೀವೇ ಹುಡುಕಿಕೊಟ್ಟಂತಾಡುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಾಹಿತಿಗಳಾದ ಪೂರ್ಣ ಹೆಸರು, ಮನೆಯ ವಿಳಾಸ ಹಾಕಬೇಡಿ. ನಿಮ್ಮ ಮನೆಯ ವಿಳಾಸ ಮತ್ತು ನಿಮ್ಮ ಮಕ್ಕಳ ಶಾಲೆಯ ಹೆಸರನ್ನು ಇಂಟರ್ನೆಟ್ನಲ್ಲಿ ಹಂಚಿಕೊಳ್ಳಬೇಡಿ. ಕಂಪ್ಯೂಟರ್ನಿಂದ ಲಾಗ್ ಆಫ್ ಮಾಡಿ. ನೀವು ಕಂಪ್ಯೂಟರ್ನಿಂದ ಸೋಷಿಯಲ್ ಮೀಡಿಯಾ ಬಳಸುತ್ತಿದ್ದರೆ ಯಾವಾಗಲೂ ನಿಮ್ಮ ಕಂಪ್ಯೂಟರ್ನಿಂದ ನಿಮ್ಮ ಸೋಷಿಯಲ್ ಖಾತೆಗಳನ್ನು ಲಾಗ್ ಆಫ್ ಮಾಡಿ. ಇದರಿಂದ ಬೇರೆ ಯಾರಾದರೂ ನಿಮ್ಮ ಸೋಷಿಯಲ್ ಮೀಡಿಯಾ ಬಳಸುವುದನ್ನು ತಪ್ಪಿಸಬಹುದು. ಕಚೇರಿ ಅಥವಾ ಹೊಸ ಜಾಗದಲ್ಲಿ ಸಾಧ್ಯವಾದಷ್ಟು ಕಂಪ್ಯೂಟರ್ಗಳಲ್ಲಿ ಲಾಗಿನ್ ಆಗುವುದನ್ನು ತಪ್ಪಿಸಿ. ಪಾಸ್ವರ್ಡ್ ಶೇರ್ ಮಾಡಬೇಡಿ. ನಿಮ್ಮ ಪಾಸ್ವರ್ಡ್ ಎನ್ನುವುದು ನೀವು ದಿನನಿತ್ಯವೂ ಬಳಸುವ ಟೂತ್ ಬ್ರಷ್ನಂತೆ. ಇದನ್ನು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸರಳ ಪಾಸ್ವರ್ಡ್ ಬದಲಿಗೆ ಅಂದಾಜಿಸಲು ಸಾಧ್ಯವಿಲ್ಲದ ಪಾಸ್ವರ್ಡ್ಗಳನ್ನು ಸೆಟ್ ಮಾಡಿರಿಸಿ. ಅಪರಿಚಿತರೊಂದಿಗೆ ಮಾಹಿತಿ ಹಂಚಿಕೊಳ್ಳಬೇಡಿ. ಅಪರಿಚಿತರೊಂದಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಅಥವಾ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ. ನೀವು ಯಾರೊಂದಿಗೆ ಮಾಹಿತಿ ಹಂಚಿಕೊಳ್ಳುತ್ತಿದ್ದೀರಿ ಎನ್ನುವುದು ನಿಮಗೆ ತಿಳಿಯದೇ ಇರುವುದರಿಂದ ಇದು ಅಪಾಯಕಾರಿಯೇ ಸರಿ. ಕೆಲವೊಮ್ಮೆ ನಿಮಗೆ ಮೆಸೇಜ್ ಕಳುಹಿಸುತ್ತಿರುವವರು ಫೇಕ್ ಅಕೌಂಟ್ನಿಂದಲೂ ಮೆಸೇಜ್ ಮಾಡುತ್ತಿರುವ ಸಾಧ್ಯತೆ ಇದೆ. ಹೀಗಾಗಿ ಯಾರೊಂದಿಗಾದರೂ ಮಾಹಿತಿ ಹಂಚಿಕೊಳ್ಳುವಾಗ 10 ಬಾರಿ ಯೋಚನೆ ಮಾಡಿ. ಅವಶ್ಯವಿದೆ ಎನಿಸುವಷ್ಟು ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳಿ. ವಯಸ್ಸಿನ ಮಿತಿ ಅರಿವಿರಲಿ. ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ನಿಮ್ಮ ಮನೆಯಲ್ಲಿ ಮಕ್ಕಳು ಸಹ ಬಳಸುತ್ತಿದ್ದಾರಾ? ಅವರು ನಿಮ್ಮ ಫೋನ್ನಲ್ಲಿ ಯಾವ ಖಾತೆ ಬಳಸುತ್ತಿದ್ದಾರೆ ಎನ್ನುವ ಬಗ್ಗೆ ಎಚ್ಚರಿಕೆ ವಹಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ವಯಸ್ಸಿನ ಮಿತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ನಿಮ್ಮ ಖಾತೆಯಿಂದ ಯಾವುದಾದರೂ ಮೆಸೇಜ್ ಕಳುಹಿಸಿದರೂ ಅದರಿಂದಲೂ ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಪಬ್ಲಿಕ್ ಸರ್ಚ್ ನಿಂದ ನಿಮ್ಮ ಪ್ರೊಫೈಲ್ ಅನ್ನು ನಿರ್ಬಂಧಿಸಿ. ಫೇಸ್ಬುಕ್ ನಂತಹ ಸಾಮಾಜಿಕ ಜಾಲತಾಣದಲ್ಲಿ ನೀವು ಈ ಮಾದರಿಯ ಆಯ್ಕೆಯನ್ನು ಪಡೆಯುತ್ತೀರಿ. ಅದರ ಮೂಲಕ ನೀವು ನಿಮ್ಮ ಪ್ರೊಫೈಲ್ ಅನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ಈ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ನಿಮ್ಮನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ.

ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರ್ತು ಹೋಗು ಎನ್ನ ಬೇರೆ ಮೂಲ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂಚ ದೇಶ ಮಂತ್ರಿ ಮಾತಾಡಲ ಬರಲಿ ಬೊಂಡ ಬರಲಿ ಏನಾದ ಏನ್ ಹೇಳೋದಿಲ್ಲ ನಿಖಿಲ್ ಹೇಳಿ.

0: ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯ ಸ್ವಾಗತ. ನಾನು ಶ್ರುತಾ ಆಳ್ವ, 9ನೇ ತರಗತಿ. ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಸೆಕೆಂಡರಿ ಶಾಲೆ ಉಜಿರೆಯ ವಿದ್ಯಾರ್ಥಿಗಳಾದ ನಾವು ತುಳುನಾಡಿನ ಸಂಸ್ಕೃತಿಯ ವಿಶೇಷತೆಯ ಕುರಿತು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದೇವೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯು ಪರಶುರಾಮ ಸೃಷ್ಟಿ ಎಂದು ಪ್ರಖ್ಯಾತಿಯನ್ನು ಪಡೆದಿದೆ. ತನ್ನ ತಪಸ್ಸಿಗಾಗಿ ಸಮುದ್ರ ರಾಜನಿಗೆ ಈ ಸ್ಥಳದಿಂದ ಹಿಂದೆ ಸರಿಯುವಂತೆ ಆಜ್ಞೆ ಮಾಡಿದ ಪರಶುರಾಮರು ಈ ಸ್ಥಳವನ್ನು ತಪಸ್ಸಿಗಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬ ಪ್ರತೀತಿ ಇದೆ. ಭೌಗೋಳಿಕವಾಗಿ ನೋಡಿದರೂ ಇದು ಸಮುದ್ರದಿಂದ ಸ್ವಲ್ಪ ತಗ್ಗು ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಉಳಿದ ಭೂಮಿ ಎಲ್ಲವೂ ಬ್ರಹ್ಮನ ಸೃಷ್ಟಿಯಾದರೆ ಇದೊಂದು ಮಾತ್ರ ಪರಶುರಾಮ ಸೃಷ್ಟಿ ಎಂದು ಗುರುತಿಸಿಕೊಂಡಿದೆ. ಈ ಕಾರಣಕ್ಕಾಗಿ ಇದು ಭಕ್ತಿ, ಆರಾಧನೆ, ಪೂಜೆ, ಪುರಸ್ಕಾರಾದಿಗಳು ಇಲ್ಲಿನ ಹೆಗ್ಗುರುತು. ನಾಗಾರಾಧನೆ, ದೈವಾರಾಧನೆಗಳು ಇಲ್ಲಿಯ ಉಸಿರು. ಆಟಿ ತಿಂಗಳೊಂದು ಅತಿ ಮಳೆಯಿಂದ ಕೂಡಿರುವುದರಿಂದ ಕೃಷಿ ಕೆಲಸ ಕಾರ್ಯಗಳು ಮುಗಿದು ವಿಶ್ರಾಂತಿಯ ಸಮಯ. ಆದ್ದರಿಂದ ಈ ಸಮಯವೇ ವಿನೋದ ಕೂಟಗಳ ವ್ಯವಸ್ಥೆಗೆ ಸೂಕ್ತ ಎನಿಸಿಕೊಂಡಿದೆ. ನಮ್ಮ ತುಳುನಾಡು 2000 ರಿಂದ 2500 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಕರ್ನಾಟಕದ ಕರಾವಳಿ ಮತ್ತು ಉತ್ತರ ಕೇರಳದ ಕೆಲವು ಭಾಗಗಳನ್ನು ಒಳಗೊಂಡಿರುವ ಐತಿಹಾಸಿಕ ಸಾಂಸ್ಕೃತಿಕ ಪ್ರದೇಶ. ವೈಭವ ಅಷ್ಟೇ ಅಲ್ಲ, ತುಳುನಾಡಿನ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ತಿಳಿಸಿಕೊಡಲು ಬರುತ್ತಿದ್ದಾರೆ ನನ್ನ ಸ್ನೇಹಿತೆಯಾದ ಪೂಜಾ.
1: ಮಣ್ಣಿನ ಕಂಪಿನಲ್ಲಿ ಸಂಸ್ಕೃತಿಯ ಸೊಗಡಿದೆ, ಸಮುದ್ರದ ಅಲೆಗಳಲ್ಲಿ ಪರಂಪರೆಯ ನಾದವಿದೆ, ಜನಪದ ಹಾಡುಗಳಲ್ಲಿ ಬದುಕಿನ ಕಥೆ ಇದೆ, ಆತಿಥ್ಯದಲ್ಲಿ ಆತ್ಮೀಯತೆ ಇದೆ. ಇದೆಲ್ಲವನ್ನೂ ತನ್ನ ಮಡಿಲಲ್ಲಿ ಹೊತ್ತು ನಿಂತಿರುವ ಸುಂದರವಾದ ನಾಡು ನಮ್ಮ ತುಳುನಾಡು. ಇದು ಕೇವಲ ಒಂದು ಭೌಗೋಳಿಕ ಪ್ರದೇಶವಲ್ಲ, ಇದು ಭಾಷೆಯ ಸೊಗಡು, ಕಲೆಗಳ ವೈಭವ, ಆಚರಣೆಗಳ ವೈವಿಧ್ಯ, ಕೃಷಿಯ ಪರಂಪರೆ ಮತ್ತು ಜನರ ಪ್ರೀತಿ ಸೌಹಾರ್ದದಿಂದ ಕೂಡಿದ ಸಂಸ್ಕೃತಿಯ ನೆಲೆ. ತುಳುನಾಡು ಎಂದರೆ ಪ್ರಕೃತಿಯ ಸೌಂದರ್ಯ ಮತ್ತು ಸಂಸ್ಕೃತಿಯ ಶ್ರೀಮಂತಿಕೆಯ ಸಂಗಮ. ಕರಾವಳಿಯು ಕರ್ನಾಟಕದ ಪ್ರದೇಶದಲ್ಲಿ ತುಳು ಭಾಷೆ ಮತ್ತು ತುಳು ಸಂಸ್ಕೃತಿಯ ಪ್ರಭಾವವನ್ನು ಕಾಣಬಹುದು. ಅರಬ್ಬಿ ಸಮುದ್ರದ ಅಲೆಗಳು, ಹಸಿರು ಗದ್ದೆಗಳು, ತೆಂಗು ಅಡಿಕೆ ತೋಟಗಳು, ಮಳೆಗಾಲದ ಸೊಬಗು, ಇವೆಲ್ಲವೂ ತುಳುನಾಡಿನ ಪ್ರಕೃತಿಯ ವೈಶಿಷ್ಟ್ಯಗಳು. ಇಲ್ಲಿನ ಜನಜೀವನದಲ್ಲಿ ಕೃಷಿ, ಸಮುದ್ರ, ಕುಟುಂಬ, ಊರಿನ ಸಂಬಂಧಗಳು ಮತ್ತು ದೇವತಾ ಆರಾಧನೆಗಳಿಗೆ ವಿಶೇಷ ಸ್ಥಾನವಿದೆ. ತುಳುನಾಡಿನ ವಿಶೇಷತೆ ಅರಬ್ಬಿ ಸಮುದ್ರದ ಅಲೆಗಳು, ಹಸಿರು ಗದ್ದೆಗಳು, ತೆಂಗು ಅಡಿಕೆ ತೋಟಗಳು, ಮಳೆಗಾಲದ ಸೊಬಗು, ಇವೆಲ್ಲವೂ ತುಳುನಾಡಿನ ಪ್ರಕೃತಿಯ ವೈಶಿಷ್ಟ್ಯಗಳು. ಇಲ್ಲಿನ ಜನಜೀವನದಲ್ಲಿ ಕೃಷಿ, ಸಮುದ್ರ, ಕುಟುಂಬ, ಊರಿನ ಸಂಬಂಧಗಳು ಮತ್ತು ದೇವತಾ ಆರಾಧನೆಗಳಿಗೆ ವಿಶೇಷ ಸ್ಥಾನವಿದೆ. ತುಳುನಾಡಿನ ವಿಶೇಷತೆ ಅದರ ಪ್ರಕೃತಿಯಲ್ಲಿ ಮಾತ್ರವಲ್ಲ, ಇಲ್ಲಿನ ಭಾಷೆ, ಆಹಾರ, ಉಡುಗೆ, ಜನಪದ ಕಲೆಗಳು, ಹಬ್ಬ ಹರಿದಿನಗಳು ಮತ್ತು ಆಚರಣೆಗಳಲ್ಲೂ ಅದರ ಸಂಸ್ಕೃತಿಯ ವೈಭವ ಕಾಣಿಸುತ್ತದೆ. ತುಳು ಭಾಷೆಯು ತುಳುನಾಡಿನ ಜನರ ಜೀವನದೊಂದಿಗೆ ಬೆಸೆದುಕೊಂಡಿರುವ ಪ್ರಮುಖ ದ್ರಾವಿಡ ಭಾಷೆ. ತುಳು ಭಾಷೆಯಲ್ಲಿರುವ ಗಾದೆಗಳು, ಜನಪದ ಹಾಡುಗಳು, ಪಾರ್ದನಗಳು ಮತ್ತು ಮೌಖಿಕ ಪರಂಪರೆಗಳು ತಲೆಮಾರುಗಳಿಂದ ತಲೆಮಾರಿಗೆ ಸಂಸ್ಕೃತಿಯ ನೆನಪುಗಳನ್ನು ಸಾಗಿಸುತ್ತಿವೆ. ಭಾಷೆ ಎನ್ನುವುದು ಕೇವಲ ಸಂವಹನದ ಸಾಧನವಲ್ಲ, ಅದು ಒಂದು ಜನಾಂಗದ ಇತಿಹಾಸ, ಭಾವನೆ, ಜೀವನ ಶೈಲಿ ಮತ್ತು ಸಂಸ್ಕೃತಿಯ ಕನ್ನಡಿಯಾಗಿದೆ.
0: ಈ ನಮ್ಮ ಸುಂದರ ತುಳುನಾಡು ಹೀಗೆ ವಿಶೇಷತೆಗಳನ್ನ ಹೊಂದಿದ್ದು ಅದನ್ನು ಪ್ರೀತಿ, ಭಾವನೆ ಹಾಗೂ ಸುಂದರ ಪದಗಳನ್ನು ಪೋಣಿಸಿ ಹಾಡಿನ ಮೂಲಕ ಹೇಳಲು ಬರುತ್ತಿದ್ದಾರೆ ನನ್ನ

0: ಈಗ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಕಿರು ಸಂಭಾಷಣೆ ನನ್ನ ಮಿತ್ರರಿಂದ.
1: ಸೃಜನ್, ನಿನಗೆ ತುಳುನಾಡಿನ ಸಂಸ್ಕೃತಿಯ ವಿಶೇಷತೆ ಏನಂತ ಗೊತ್ತಾ?
2: ಹಾದಿತಿ, ನನಗೆ ಗೊತ್ತು. ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿರುವ ಜೀವನ ಶೈಲಿ.
1: ಸೃಜನ್, ನಮ್ಮ ಹಳೆಯ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳುವುದು ಏಕೆ ಮುಖ್ಯ?
2: ಹಾದಿತಿ, ಯಾಕೆ ಅಂತ ನನಗೆ ಗೊತ್ತು, ಹೇಳ್ತೀನಿ ಕೇಳು. ನಮ್ಮ ಸಂಸ್ಕೃತಿ ನಮ್ಮ ಗುರುತು, ಅದನ್ನು ತಿಳಿದುಕೊಂಡು ಗೌರವಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ನಮ್ಮ ಜವಾಬ್ದಾರಿ.
1: ಹಾಗಾದರೆ ನಾವು ಅದಕ್ಕಾಗಿ ಏನು ಮಾಡಬೇಕು?
2: ನೋಡು ಅದಿತಿ, ಅದಕ್ಕಾಗಿ ನಾವು ನಮ್ಮ ಭಾಷೆಯನ್ನು ಪ್ರೀತಿಸಬೇಕು, ನಮ್ಮ ಕಲೆ ಆಚರಣೆಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಅವುಗಳಲ್ಲಿರುವ ಉತ್ತಮ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇಷ್ಟು ಮಾಡಿದ್ರೆ ಸಾಕು.
1: ಸೃಜನ್, ಹಾಗಾದರೆ ನಮ್ಮ ಭಾಷೆ ಸಂಸ್ಕೃತಿಗಳನ್ನು ಉಳಿಸಿಕೊಂಡು ಹೋಗಲು ನಮ್ಮಲ್ಲಿ ಯಾವೆಲ್ಲ ಮೌಲ್ಯಗಳನ್ನು ನಾವು ಹೊಂದಿರಬೇಕು?
2: ಅದಿತಿ, ಆ ಮೌಲ್ಯಗಳು ಯಾವುದು ಅಂತ ಹೇಳ್ತೀನಿ ಕೇಳು. ಪ್ರಕೃತಿಯ ಮೇಲಿನ ಪ್ರೀತಿ, ಹಿರಿಯರಿಗೆ ಗೌರವ, ಕುಟುಂಬದ ಮಹತ್ವ, ಸಹಕಾರ ಮತ್ತು ಒಗ್ಗಟ್ಟು, ಆತಿಥ್ಯ, ಪರಿಶ್ರಮ, ಕೃಷಿಯ ಮೇಲಿನ ಗೌರವ, ಪರಂಪರೆಯ ಸಂರಕ್ಷಣೆ, ಸ್ಥಳೀಯ ಭಾಷೆಯ ಮೇಲಿನ ಅಭಿಮಾನ.
1: ಇಷ್ಟು ಹೊತ್ತು ನಾವು ತುಳುನಾಡಿನ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಮೌಲ್ಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಅಲ್ವಾ? ಅವುಗಳನ್ನು ನಾವು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೂ ಮುಂದುವರಿಸಿಕೊಂಡು ಹೋಗೋಣ ಅಲ್ವಾ ಸೃಜನ್?
2: ಹೌದು ಅದಿತಿ.
0: ಈಗ ನಮ್ಮ ತುಳುನಾಡಿನ ಸೌಂದರ್ಯತೆಯನ್ನು ಹಾಡಿನ ಮೂಲಕ ವರ್ಣಿಸಲು ಬರುತ್ತಿದ್ದಾರೆ ನಿಶಾನ್ಯ ಮತ್ತು ಬಳಗ.
3: ನೀನಮ್ಮ ತುಳುನಾಡು, ಸತ್ಯ ಧರ್ಮದ ಬೂಡು,

ಗಂಡು ಕಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಯಕ್ಷಗಾನದ ತವರೆನಿಸಿರುವ ನಮ್ಮ ಈ ನಾಡು ಹಲವು ಜಾನಪದ ಕಲೆಗಳನ್ನು ಕಲಾಕ್ಷೇತ್ರಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ. ಕವಿಪುಂಗರು ಜನಿಸಿದ ರಾಣಿ ಅಬ್ಬಕ್ಕರಂತಹ ಧೈರ್ಯಶಾಲಿಗಳ ಶ್ರೇಷ್ಠ ತವರಾಗಿರುವ ಈ ನಾಡು ಹಿಂದೆಯೂ ಇಂದು ಎಂದೆಂದಿಗೂ ಎಲ್ಲಾ ನಾಡುಗಳಿಗೆ ಮಾದರಿ ಎನಿಸಿ ಬುದ್ಧಿವಂತರ ನಾಡು ಎಂದು ಮೆರೆದು ಬಾಳಿ ಬೆಳಗಿ ಪ್ರಖ್ಯಾತಗೊಳ್ಳುತ್ತಿದೆ.

ಅವರನ್ನು ಪ್ರಸ್ತುತಪಡಿಸಿರುವ ನಮ್ಮ ಶಾಲಾ ವಿದ್ಯಾರ್ಥಿಗಳು ಅನನ್ಯ ಜೆ, ಅಮೂಲ್ಯ ಎಸ್ ಎಲ್, ನಿಶಾನ್ಯ, ಆತ್ಮಿ, ಲಕ್ಷ್ಮಿ, ತ್ರಿಷಾ, ಮಾನ್ವಿ, ಹನ್ಸಿಕಾ, ಕನಕಶ್ರೀ ಜೈನ್, ತನುಷ್ ಬಿ ಹೆಗ್ಡೆ, ಪೂಜಾ, ಸೃಜನ್, ಅದಿತಿ ಎಂ. ನಿರೂಪಣೆಯಲ್ಲಿ ನಾನು ಶ್ರುತಾ ಆಳ್ವ. ಎಲ್ಲರಿಗೂ ವಂದನೆಗಳು.

0: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ರೇಡಿಯೋ ನಿನಾದ 90.4 FM ಕೆಳಗರಿಗೆ ಸೋಲ್ಮೇಲು ಇನಿತ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ರಸಾಯನಶಾಸ್ತ್ರ ವಿಭಾಗದ ಮುತಾಲಿಕೆಡು ನಡೆತಂದುಪ್ಪುನಂಚಿನ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಯ ನಂಚಿನ ರಂಜಿತೆಯನ್ನು ನಮ್ಮೊಟ್ಟುಗೊಳ್ಳೇರು. ಆರು ಇನಿ ನಮಕ್ ಮಣ್ಣು ಪರೀಕ್ಷೆಯ ಬೊಕ್ಕ ನೀರುದ ಪರೀಕ್ಷೆದ ಮಹತ್ವ ಅವುದಾಯಿಗ್ ಬೊಕ್ಕ ಎಂಚಮಲ್ಪುಡು ಐಕ್ ಉಪ್ಪುನಂಚಿನ ವಿಧಾನಗಳು ದಾದ ಮತ ಈ ವಿಚಾರವಾದ ನಮಕ್ ಮಾಹಿತಿ ಕುರಿಯರವುಳ್ಳೇರು. ಕಾರ್ಯಕ್ರಮಗೂ ಮೊಕ್ಕೆಲ ಸುಲ್ಮೇಲು
3: ಸುಲ್ಮೇಲು ಸರ್.
2: ಇತ್ತೆ ಪ್ರತಿ ಒಂಜಕ್ಲ ಮಣ್ಣು ಭಾರಿ ಮುಖ್ಯ. ಅವು ಕೃಷಿ ಆದಿಪ್ಪು ಅತ್ತಂಡ ಒವೇ ರೀತಿದ ಕೆಲಸ ಕಾರ್ಯಗಳು ಆದಿಪ್ಪು. ಈ ಮಣ್ಣಡೆ ನಮ್ಮ ಭೂಮಿದ ಒಂಜಿ ಅಸ್ತಿತ್ವ ಉಂಡೊಂದು ಪನ್ನೊಳಿ. ಇತ್ತೆ ಸುರುಕಾದ ಈ ಮಣ್ಣು ಪರೀಕ್ಷೆ ದಾಯ ಮಲ್ಪಡು ಪಂದು
3: ಮಣ್ಣು ಪರೀಕ್ಷೆ ನಮ್ಮ ಮಲ್ತಂಡ ಸರ್ ಐಟ್ ಇಪ್ಪು ನಂಚಿದ್ನ ಪೋಷಕಾಂಶಲೇನೆ ನಮಕ್ ತೆರೆಯೋಣ ಅಲ್ಲಿ ಆ ಪ್ರಮಾಣ ಒಟ್ಟು ಉಂಡು ಪಂಡಿದ ನಮಕ್ ಗೊತ್ತಾಕೊಂಡು ನಮ್ಮ ಬೇತೆ ಬೇತೆ ಕೃಷಿ ಮಣ್ಪುನಾಗ ಅವಕ್ಕೆ ಸಂಬಂಧಪಟ್ಟದ್ದು ಏತು ಪೋಷಕಾಂಶ ಪಾಡುಡು ಪಂಡಿದ ನಮಕ್ ತೆರೆಯೋಣ ಅಲ್ಲಿ ಅಂಚನೆ ಆ ಮಣ್ಣಡಿ ನೀರು ತ ತೇವಾಂಶ ಏತು ಆ ಮಣ್ಣು ನೆತ್ತದ ದೀವುಂಡು ಆ ಒಂಜಿ ಐತನ ಸಾಮರ್ಥ್ಯ ಬೊಕ್ಕ ಗಾಳಿ ಆಡು ನಂಚಿನ ಒಂಜಿ ಸಾಮರ್ಥ್ಯ ಅವೇನು ಕೂಡ ನಮಕ್ ತೆರೆಯೋಣ ಅಲ್ಲಿ.
2: ಈ ಮಣ್ಣು ಪರೀಕ್ಷೆ ಮಲ್ಪುಣದಾದ್ರ ನಮ್ಮ ಕೃಷಿಕರಿಗೆ ದಾದ ಮತ ಒಂಜಿ ಲಾಭ ಆಪುಂಡು
3: ಮಸ್ತ್ ಲಾಭ ಉಂಡು ಸರ್. ಪಂಡ ಐಟ್ ಪೋಷಕಾಂಶಗಳ ಪ್ರಮಾಣ ಮಾತ್ರ ಆತಂದೆ ಅವೇಟ್ ರಸಸಾರ ಉಂಡತೆ ಅವು ಮುಖ್ಯವಾದ ಒಂಜಿ ಪಾತ್ರ ನಿರ್ವಹಣೆ ಮನ್ಪುಂಡು. ರಸಸಾರ ಪಂಡ ಇರೆಗ ಮಣ್ಣು ಪುಲಿ ಅಂಶ ಉಂಡ ಅತ್ ಕ್ಷಾರ ಉಂಡ ಪಂಡದ್ದು ನಮಕ್ ಗೊತ್ತಾಪುಂಡು. ಪಂಡ ಒಂಜಿ ರೇಂಜ್ ಉಂಡು ಪಿ ಹೆಚ್ ರಸಸಾರಗ ಪಂಡ ಅವು ಸೊನ್ನೆ ಇರದ ಶುರುವಾತ್ 14 ಒಂಜಿ ರೇಂಜ್ ಉಂಡು ಅವೇಟ್ ಏಳು ಮನ್ಪುನ ತಟಸ್ಥ ಏಳಿರದ ಕಮ್ಮಿ ಇತ್ತಂಡ ಅವು ಪುಲಿ ಅಂಶ ಅನ್ಕೊಂಡು ಅರ್ಥ ಅವು ಏಳಿರದ 14 ಉಳ್ಳಾಗಿ ಇತ್ತಂಡ ಅವು ಕ್ಷಾರ ಪಂಡಿದ್ ಒಂದ್ಪೇರು ಅವೇ ಒಂಜಿ ಏಳಿರದ ಕಮ್ಮಿ ಇತ್ತಿನ ನಾಂಡ ಇತ್ತ ನಮ್ಮ ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಹೆಚ್ಚಿನ ಜನಕ್ಕೆ ಬೆಳೆಪುನಂಚಿನ ಕೃಷಿ ಅವು ಕಂಗ್ ಬುಕ್ಕ ತಾರೆದ ಕೃಷಿ ಯಾಕೆ ಮನ್ ತೊಂದಿ ಪುನಂದ್ ಅವೇಕ ದಾದ ಪಂಡ ಇರ ಸುಣ್ಣದ ಪೊಡಿ ಪಾಡುವೆರು ಕುಮಾಯವನ್ ಪೆರದಿಲ್ಲ ಅವನ್ ಪಾಡುವೆರು ಅವು ದಾಯ ಪಾಡುವೆರು ಪಂಡ ಮಣ್ಣದ ಒಂಜಿ ಪುಲಿ ಅಂಶ ಇಪ್ಪುಣದೆ ಅವು ಪೋದು ಅವು ಕ್ಷಾರ ಗುಣಮಟ್ಟಕ್ಕೆ ಬರೋಡು ಅಂಚ ಬತ್ತಿನಂದ ಅವೇಟ್ ನಮ್ ಎಡ್ಡೆ ಇಳುವರಿ ಬರ್ಕೊಂಡು ಆ ಒಂಜಿ ಕಾರಣಕ್ಕೆ ಮಣ್ಣದ ಒಂಜಿ ಪರೀಕ್ಷೆ ಮಣ್ಣು ಪಡಾಪುಂಡು ಸರ್ ಅವಂಜಿ ನಮಕ್ ತೆರೆಯೋನು ಅಲ್ಲಿ ಮಣ್ಣು ಪರೀಕ್ಷೆ ಮಣ್ಣು ತಂಡ
2: ಎದ್ದೆ ಮಾಹಿತಿ ನಿಪ್ಪಂಡ್ರ ಅಂಚನಿತೆ ಈ ಮಣ್ಣದ ಮಾದರಿನ ನಮ್ಮ ದೆಪ್ಪುಡಂಡ ಐಕ್ ಒಂಜಿ ಅತಿ ವಿಧಾನಗಳು ಇಲ್ಲ ನಮಕ್ ಅನ್ನು ಎಂಚ ದೆಪ್ಪುನ ಕ್ರಮ ಎಂಚ
3: ಇತ್ತೆ ಯಾನು ಇರಗ ಕಂಗದ ಕೃಷಿ ಸಂಬಂಧಪಟ್ಟದೆ ಒಂದು ಉದಾಹರಣೆ ಪಂಪೆ ಸರ್ ಐತೆ ಒಂಜೆ ಎಕರೆ ಜಾಗ ಉಂಡುಂದಿ ಎನ್ನಲೆ ಇರುವ ತೋಟ ಆ ಒಂಜೆ ಎಕರೆ ಜಾಗ ನಮ್ಮ ದಾದ ಮನ್ ಪಡ್ಬಂಡ ಅಲ್ಪದ ಒಂಜಿ ಮಣ್ಣು ದ ಟೆಕ್ಸ್ಚರ್ ಆ ರೀತಿ ಉಂಡು ಪಂಡದ ನಮ್ಮ ಓಡಾಕೊಂಡು ಫಸ್ಟ್ ಪಂಡ ಅವು ಕಪ್ಪು ಮಣ್ಣು ಉಂಡ ಆತಂಡ ಜಂಬಿಟ್ಟಿಗೆ ಆಟ ರೀತಿ ಉಂಡ ಆತಂಡ
2: ಸೇಡಿ
3: ಮಣ್ಣು ಉಂಡ ಅವೇನು ಪೂರ ನಮ್ಮ ಒಂಜಿ ಸರಿಯಾದ ರೀತಿ ಒಬ್ಸರ್ವ್ ಮಣ್ಣು ಪಡ ತೂಡಾಕೊಂಡು ಅಂಚ ತೂದು ನಮ್ಮ ಆತಂಡ ಆ ಒಂಜಿ ನಮ್ಮ ಬೆಳೆಯ ನಂಚಿನ ಕೃಷಿತ ಭೂಮಿ ಅವು ಗುಡ್ಡ ಪ್ರದೇಶನ ಆತಂಡ ಕಂಡ ಕೆಲವು ಹೊಸ ಕೃಷಿ ಮಣ್ಣು ಬೇರೆ ಐತೆ ಬರಕಂಗದೈ ನಡೊಂದು ಆ ರೀತಿ ಮಣ್ಪನ ಸಂದರ್ಭ ಅವೇನು ಪೂರ ನಮ್ಮ ಒಂಜಿ ಸರಿಯಾದ ರೀತಿ ತೂದು ಆ ಒಂಜಿ ಭೂಮಿಗೆ ಸರಿಯಾದ ರೀತಿ ಮಣ್ಣ ಸ್ಯಾಂಪಲ್ ಬೇತೆ ಬೇತೆ ಕಡೆ ಪೊಡಾಕೊಂಡು ಪ್ರತ್ಯೇಕವಾದ ಒಂಜ್ ಎಕರೆ ಜಾಗ ಉಂಡೊಂದು ನಮ್ಮ ನಿರ್ಧಾರ ಮಂತದ್ದು ಅವೇಟ್ ದೆಪ್ಪನಾಂಡ ಒಂದ್ ಎರಡು ಮರತ ನಡುಟು ಸಮತಟ್ಟು ಜಾಗಟ್ಟು ಪೂರ ಕಜಾವು ಇಂಚಿನ ಸೊಪ್ಪು ಪರಿಪುಣದೆ ಅಲ್ಲೆತ್ತದ್ದು ದಕ್ಕೊಂಡು ನಮ್ಮ ಬುಕ್ ಆ ಒಂಜಿ ಜಾಗಡ್ ದಾದಪಂಡ ಒಂಜಿ ಆ ಓ ಕೃಷಿ ಆವಡ ಅವೈತ ಬೇರೆ ಏತು ಆಳಾಗ ಪೋಕೊಂಡು ಅವೈತ ಐನಾವ್ ಇಂಜಿ ವಿಷಯ ನಿರ್ಧಾರ ಮಂತದ್ದು ನಮ್ಮ ಆತ ಆಳಾಗ ಮಣ್ಣದ ಮಾದರಿ.

0: ಇದೆ ಪೊಡ್ ಹಾಕೊಂಡು ಒಂಜಿ ವಿ ಶೇಪಟ್ ಒಂಜರ ಫೀಟ್ ಅತಂಡ ರಡ್ಡು ಫೀಟ್ ಮುಟ್ಟ ಆಲಮನ್ ಪೊಡು ಆಲಮನ್ ತದ ಅಮನ್ ಪುರ ದೆತ್ತ ದೇ ಪಾಡೋಡು ನಮಕ ಪೊರ್ಚಿ ನಮಕ ಪೊಡ ಇನ್ನೋ ಪಂಡ ಆ ಒಂಜಿ ಆಲಡ್ ನಮ್ಮ ಒಂಜಿ ಸೈಡ್ ಇರ್ದು ಮಿತ್ರದ ತಳಾಗ ಮುಟ್ಟಲ ಒಂಜಿ ಕೆರಸದ ದೆಪ್ಪಡು ಅತಂಡ ಒಂಜಿ ಸ್ಲೈಸ್ ಮಣ್ಣು ದೆಪ್ಪಡು ಪಂಡ ಅವೇಟ ಬೆತ್ತೆ ಬೆತ್ತೆ ಪದರ ಉಂಡದೆ ಇರು ತೂದಿಪ್ಪಾರ ಮಣ್ಣದ ಒಂಜಿ ಕೆಲಸ ಮಾಡ್ಪಣಾರ ರೈತ ಅದೇ ಅಂದ್ ಅಲ್ಪ ಒಂಜಿ ಒಂಜಿ ಕೃಷಿ ಭೂಮಿದ ಒಂಜಿ ಮೇಲ್ ಪದರ ತೂದಿಪ್ಪಾರ ಒಂಜಿ ಕಪ್ಪು ಮಣ್ಣು ಇಪ್ಪುಂಡು ಐಟ ಒಂಚೂರು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅವೇ ಆ ಮಧ್ಯ ಪದರಟ್ ಒಂಜಿ ಚೂರು ಫಲವತ್ತತೆ ಕಮ್ಮಿ ಇಪ್ಪುಂಡು ಅತಂಡ ಚೂರು ಆಳಗ ಪೋಯಿನಂಚನೆ ಫಲವತ್ತತೆ ಕಮ್ಮಿ ಇಪ್ಪುತ್ತೆ ಮೇಲು ಪದರಡ ದಾದ ಪಂಡ ಇರಗ ಬೇತೆ ಬೇತೆ ಮರಕ್ಕಳಿನ ಸೊಪ್ಪು ಅತಂಡ ಮತ್ತೆ ಒಬ್ಬ ಒಂಜಿ ವಸ್ತುಲು ಖರಾದ್ ಅವು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅಲ್ಪ ಅಲ್ಪ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗಾನಿಸಮ್ಸ್ ಪುರ ಜಾಸ್ತಿ ಇಪ್ಪುಂಡು ಫಲವತ್ತತೆಯನ್ನು ಮಂತೊಂದು ಇಪ್ಪುವ ಮತ್ತೆ ಎರೆಹುಳು ಪುರ ಇಪ್ಪುಂಡುದುಲೆ ನಕ್ಕರು ನಕ್ಕರು ಪಂಪ ಅವು ಪುರ ಮಸ್ತ್ ಫಲವತ್ತತೆ ಕೊರೊಂದು ಇಪ್ಪುಂಡು ಆ ಒಂಜಿ ಪೂರ ನಮಕ್ ಅವರೇಜ್ ಬೋರ್ಡ್ ಪಂಡ ಅವೇನ್ ನಮ್ಮ ಮಿತ್ರದ ಅಡಿಕೆ ಮುಟ್ಟಲ ಸ್ಯಾಂಪ್ಲಿಂಗ್ ಮನ್ಪುಣಗ ಕೆರಸದ ಮಣ್ಣಂದೆ ಪೊಡಾಪುಂಡು ಅವೇ ರೀತಿಟ್ ಆ ಬೇತೆ ಬೇತೆ ನಮ್ಮ ಕಡೆಟ್ ಒಂಜಿ ನಾಲ್ಕು ಕಡೆಟ್ ಗುರುತು ಮಂತದ ಆ ಒಂಜಿ ಜಾಗಲ ನಮ್ಮ ಮಣ್ಣನ್ನು ಕಲೆಕ್ಟ್ ಮಣ್ಣು ಪಡಾಕೊಂಡು ದೆತ್ತದ ಅವೇನು ಒಂಜಿ ಕ್ಲೀನ್ ಆಯ್ ನಂಚಿನ ಒಂಜಿ ಪ್ಲಾಸ್ಟಿಕ್ ಚಾದರ ಇಪ್ಪುಂಡದೆ ಅಥವಾ ಒಂಜಿ ನಮ್ಮ ಪೇಪರ್ದ ಮಿತ್ತಗ ಪಾಡದ ಅವೇನು ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮನ್ಪೋಡು ಮಿಕ್ಸ್ ಮಂತದ ಐಟ್ ಒಂಜಿ ನಾಲ್ಕು ಭಾಗ ಮನ್ಪೋಡು ಪಂಡ ಐಟ ಒಂಜಿ ಮಲ್ಲ ಮಲ್ಲ ಕಲ್ಲಿ ತಿಂದ ಪೂರ ನಮ್ಮ ದೆತ್ತದ ದಕ್ಕೋಡು ಅವು ನಮ್ಮ ಎಷ್ಟು ಮಣ್ಣು ಪೆರಾಪುಜಿ ನಮಕ್ಕೆ ಬೋಡೆ ನಂಚಿನ ಖಾಲಿ ಪುಡಿ ಮಣ್ಣು ಆ ಪುಡಿ ಮಣ್ಣು ತಿಕ್ಕು ನಮ್ಮ ಒಂಜಿ 250 ಗ್ರಾಮ್ ಯಾವು ಅವೇನು ನಮ್ಮ ಐಕೋಸ್ಕರ ನಮ್ಮ ನಾಲ್ಕು ಭಾಗ ಮಂತದ ರಡ್ಡು ಭಾಗನ ದೆತ್ತದ ದಕ್ಕೋಡು ನಮ್ಮ ನಮಕ್ಕೆ ಬೋ ಒಂಜಿ ರಡ್ಡು ಭಾಗ ಮಾತ್ರ ಯಾವು 200 ಗ್ರಾಮ್ ದಾತ ಮಣ್ಣು ನಮ್ಮ ಕಲೆಕ್ಟ್ ಮಂತದ ಅವೇನು ನಮ್ಮ ಆ ರೈತ ಏರುಲ್ಲ ಆಗಿನ ಆರನ ಪುದರ್ ಬುಕ್ಕ ಅವು ವಾ ಸರ್ವೇ ನಂಬರ್ ಆ ಒಂಜಿ ಕೃಷಿ ಭೂಮಿ ಇಪ್ಪುನ ಅವೇನು ಬುಕ್ಕ ಆ ಒಂಜಿ ಭೂಮಿ ಇಟ್ಟು ನಮ್ಮ ದಾದ ಕೃಷಿ ಮಾಡ್ತಂದುಲ್ಲೇರು ಆ ಕೃಷಿದ ಪುದರ್ನ ಕರೆಕ್ಟ್ ಅದು ಬರೆಯದಾಯ್ಟು ಕೊಣದ ಕೊರಿಯರ್ನ ಅಂಡ್
1: ಈ ಮಣ್ಣು ಪರೀಕ್ಷಾ ಕೇಂದ್ರ ಮಣ್ಣು ಪರೀಕ್ಷೆ ಮಲ್ತಿ ಬುಕ್ಕ ಸರ್ಟಿಫಿಕೇಟ್ ಕೊರ್ಪಾರ ಅವು ಈ ಸರ್ಕಾರದ ಸವಲತ್ತುಗುದಲ್ಲ ಅನುಕೂಲ ಆಪುಂಡ
0: ಉಂಡು ಸರ್ ಐತೆ ಮಸ್ತ್ ಜನ ಅವೇ ಒಂಜಿ ವಿಷಯವಾದ ಇಡ ಮಣ್ಣು ಪರೀಕ್ಷಾ ಕೇಂದ್ರ ಬರೋಂದುಲ್ಲರು ಐಟ್ ದಾದಪಂಡ ಅಕ್ಲೆಗ್ ತೋಟಗಾರಿಕಾ ಇಲಾಖೆಡ್ ಪೊಸತ್ ಡ್ರಿಪ್ ಇರಿಗೇಷನ್ ಮಾಡ್ತ ಒಂಜಿ ಪ್ರಾಜೆಕ್ಟ್ ಉಂಡು ಅಕ್ಲೆನ ಪೊಸತ್ ಕೃಷಿ ಭೂಮಿಗೆ ಪೈಪ್ ಲೈನ್ ಮನ್ಪುನ ಅಕ್ಲೆಗ್ ಅವೇದ ಒಂಜಿ ತೋಟಗಾರಿಕೆ ಇರದ ಸಬ್ಸಿಡಿ ಕೊರಪೇರ ಅಕ್ಲೆಗ್ ಮುಟ್ಟ ಮುಟ್ಟ 70% ಮುಟ ಸಬ್ಸಿಡಿ ಕೊರಪೇರ ಅಕ್ಲೆಗ್ ಅವೇತ ಒಂಜಿ ಪ್ರಯೋಜನ ಅಕ್ಲೆ ಕಂಪ್ಲೀಟ್ ಆದ ಪಡೆಯೋಣ ಪಂಡ ಅಕ್ಲೆಗ್ ಮಣ್ಣು ಪರೀಕ್ಷೆ ಬುಕ್ಕ ನೀರು ಪರೀಕ್ಷೆದ ಒಂಜಿ ಅಕ್ಲೆಗ್ ವರದಿ ಬೋರ್ಡ್ ಆಪುಂಡು
1: ಇತ್ತೆ ಮಣ್ಣು ಪರೀಕ್ಷೆದ ಒಟ್ಟುಗು ನೀರಿದ ಪರೀಕ್ಷೆ ಮಲ್ಪಾರು ಅವು ನೀರಿದ ಪರೀಕ್ಷೆ ಅಂಚ
0: ನೀರಿದ ಪರೀಕ್ಷೆ ಇಲ್ಲ ಸರಿ ಅಂಕಲ ಮುಲ್ಪ ಒಂಜಿ ಮೂಜಿ ಬೇತೆ ಬೇತೆ ಪ್ಯಾರಾಮೀಟರ್ದ ಒಂಜಿ ಪರೀಕ್ಷೆ ಮಂತೊಂದಿಲ್ಲ ಅವು ಬತ್ತದು ಪಿ ಹೆಚ್ ಪಂಡ ರಸಸಾರ ಬೊಕ್ಕ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪಂಪ ಅವು ಲವಣಾಂಶ ಏತು ಉಂಟು ಪಂಡದು ಬೊಕ್ಕ ಹಾರ್ಡ್ನೆಸ್ ಪಂಡ ನೀರು ಏತು ಗಡಸುತನ ಉಂಡ ಇಜ್ಜ ಅಂಚ ನಾವು ಒಂಜಿ ಟೆಸ್ಟ್ ಮನ್ಪ ಮೂಜಿ ಪ್ಯಾರಾಮೀಟರ್
1: ಗೊತ್ತಾಪುಂಡು
0: ಅಂದ ಪಂಡ ಕೃಷಿಗೆ ಸಂಬಂಧಪಟ್ಟದ್ದು ಮಾತ್ರ ಏತೆ ತೋಟಗಾರಿಕೆ ಡಾಕ್ಲೆ ಒಂಜಿ ಸಬ್ಸಿಡಿ ಕೊರಪೇರ್ತಲೆ ಅವೇಕ ಅವು ಮಸ್ತ್ ಹೆಲ್ಪ್ ಆಗುಂಡು
1: ಇತ್ತೆ ಈ ಮಣ್ಣು ಪರೀಕ್ಷೆಗೆ ಏತು ದಿನ ಗೆತ್ತನ್ವಾರು ಬೊಕ್ಕ ಈ ನೀರದ ಪರೀಕ್ಷೆಗೆ ಏತು ದಿನ ಗೆತ್ತನ್ವಾರು
0: ಮಣ್ಣು ಪರೀಕ್ಷೆಗೆ ಅಂಕ್ಲೆ ಒಂದು ರಡ್ಡು ಆತನ ಮೂಜಿ ದಿನ ಬೋರ್ಡ್ ಹಾಕ್ಬಿಡ ಸರ್ ಕೆಲವೊಂದು ಸಾಲದ ಆದಾಪುಂಡು ಪಂಡ ಆ ಮಣ್ಣದ ಮಾದರಿ ಕೊಣದ್ದು ಕೊರಪೇರದೆ ಅವು ಒಂಚೂರು ಚಂಡಿ ಇಪ್ಪುಂಡು ಪಂಡ ಬರ್ಸದ ಟೈಮ್ ಪುರ ಒಂಚೂರು ಆತಂಡ ತೋಟಕ್ಕೆ ನೀರು ಪಾಡೊಂದು ಇಪ್ಪಿರ್ದಲ್ಲಿ ಅಂಚರ ಚಂಡಿ ಇಪ್ಪುಂಡು ಅವೇನಕ್ಲು ಉಳುಂಗದಿಜ್ಜ ಅಂಡ ಅಂಕ್ಲೆ ಒಂಜಿ ದಿನ ದೀವಡ ಅಪ್ಪ ನಮ್ಮಲ್ಲು ಪಂಡ ನೆರಲ್ಲಡೆ ಉಳುಂಗೋಡವು ಸರ್ ಇಪ್ಪುನಾಗ ಚೂರು ಒಂಜಿ ದಿನ ಹೆಚ್ಚಿಗೆ ತಾಗುಂಡು ಅಂಚದಿಪ್ಪನಾಗ ಎಂಕ್ಲೆ ಒಂಜು ವೇಳೆ ಮಣ್ಣು ಉಳುಂಗದಿ ಇತ್ತಂಡ ಒಂಜಿ ಮಣ್ಣದ ಮಾದರಿ ಇರ್ದು ಐನೆಗೆ ಮುಟ್ಟಲ್ಲ ಎಂಕ್ಲ ರಡ್ಡು ರಡ್ಡು ದಿನ ಟೆಸ್ಟ್ ಮಾಡ್ತದ್ದು ಮೂಜಿನ ದಾನಿ ಅಕ್ಲಿಗೆ ವರದಿ ಕೊರಲಿ
1: ಇದು ಕೃಷಿ ಕೇರಳ ಮಣ್ಣನ್ನು ನುಂಗವನಾಗ ದೊಂಬುಡು ನುಂಗ್ಯಾರ ಬಲ್ಲಿ ಇಂಚ ಖಾಲಿ ಪ್ರದೇಶ ನೆರಳದ ಪ್ರದೇಶ
0: ಅಪಂಡ ಡೈರೆಕ್ಟ್ ಸೂರ್ಯನ ಕಿರಣ ಮಣ್ಣಗೆ ತಾಗದ ಅನ್ನಾಗ ಕೆಲವೊಂದು ರಿಯಾಕ್ಷನ್ ಹಾಕೊಂಡು ಅವು ಆಯರ ಬಳ್ಳಿ ಪಂಡದ ಪಂಡದ ಮಣ್ಣದ ಮಣ್ಣಡಿ ಏತ ಪೋಷಕಾಂಶ ಉಂಟು ಕರೆಕ್ಟ್ ಗೊತ್ತಾವಡ ಸರಿಯಾದ ರೀತಿ ಗೊತ್ತಾವಡ ಪಂಡ ನಮ್ಮ ನೆರಳು ಉಂಗಾವಡಾಪುಂಡು
1: ಇತ್ತೆ ಈ ಮಣ್ಣು ಪರೀಕ್ಷೆ ಬುಕ್ಕ ನೀರದ ಪರೀಕ್ಷೆಗೆ ಏತ್ ಖರ್ಚಾಪುಂಡು ಐತ ಮಾಹಿತಿ ಕೊರ್ಪುನಂಡ
0: ಖರ್ಚು ಮಲ್ಲದಾಲ ಇದೆ ಸರ್ ಪಂಡ ಇರು ಮುಲ್ಪ ನಮಕ್ ಧರ್ಮಸ್ಥಳದ ಸಂಸ್ಥೆ ದಾದ ಮಲ್ತೇರ್ ಪಂಡ ಮಸ್ತ್ ಕಮ್ಮಿ ಚಾರ್ಜ್ ಮಾಡ್ತೇರು ಐಟ್ ಇರಗ ಒಂಜಿ ಮಣ್ಣದ ಪರೀಕ್ಷೆಗೆ ಇರಗ 56 ರೂಪಾಯಿ ಮಾತ್ರ ತಾಗುಂಡು ಅವು ಕಡಿಮೆ ವೆಚ್ಚ ಪಂಡದ 217 ರೂಪಾಯಿ ಉಂಡು ಅಂಡ ಒಂಜಿ ಮಣ್ಣದ ಮಾದರಿಗೆ ಇರಗ 59 ರೂಪಾಯಿ ಮಾತ್ರ, ಅವೇ ನೀರದ ಮಾದರಿಗೆ 59 ರೂಪಾಯಿ ಮಾತ್ರ ಅನ್ನೋ ಗೆಪ್ಪನ.
1: ಬಾರ ಕಡಿಮೆ ನಮ್ಮ ಸುತ್ತಮುತ್ತದ ಕೃಷಿಕರಿಗೆ ಒಂಜಿ ಅನುಕೂಲಕರವಾಯಿನಂಚಿನ ಒಂಜಿ ವ್ಯವಸ್ಥೆ
0: ಅಂದ.
1: ಇತ್ತೆ ನಮ್ಮ ಉಜಿರೆ SDM ಕಾಲೇಜ್ದು ಈ ಮಣ್ಣು ಪರೀಕ್ಷಾ ಕೇಂದ್ರ ಉಂಡು. ಈ ಮಣ್ಣು ಪರೀಕ್ಷಾ ಕೇಂದ್ರಗೂ ಬರುಡಾಂಡ ಜನಕ್ಕೂ ಎಂಚ ಸಂಪರ್ಕ ಮಲ್ಪಡು ಬಕ್ಕ ಈ ಮಣ್ಣು ಪರೀಕ್ಷಾ ಕೇಂದ್ರದ ಒಂಜಿ ಪರಿಚಯ ಅನ್ಪಲ್ನೆ.
0: ಈ ಮಣ್ಣು ಪರೀಕ್ಷಾ ಇಪ್ಪನ ಅಂಜಿದ್ನ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಂಟು, ಪದವಿ ಕಾಲೇಜ್. ಅವೈತ ಕ್ಯಾಂಪಸ್ ದ ಉಲ ಏ ಇಪ್ಪನ ಅವೈತ ಅಲ್ಪ ಉಲಂಜಿ ಪೋಸ್ಟ್ ಆಫೀಸ್ ಉಂಟು, ಅವೈತ ಪಕ್ಕಡೆ ಇಪ್ಪನ ಅಂಜಿನ ಎಂಕ್ಲೇನ ಇಡೆಗ ಅಲ್ಪ ಬತ್ತದ್ಲ ಆಗ್ಲ ಇತ್ತ ಬಗ್ಗೆ ಮಾಹಿತಿ ಪಡೆಯೋನಲ್ಲಿ ಇದ್ದಿಂದ ಎಂಕ್ಲೇಗ ಫೋನ್ ಮಾಡ್ತದ ಅದನ್ನು ಆತರ ಒಪ್ಪಡು ಒಂಜಿ ಮಾಹಿತಿ ಪಡೆಯೋನಲ್ಲಿ.
1: ಈ ನನ್ನ ಫೋನ್ ನಂಬರ್ ಅನ್ನಪ್ಪನಲ್ಲಿ
0: 97 31 4 0 8
1: ಕುಡರಪ್ಪನ
0: 97 31 4 0 8
1: 97 31 4 0 8 ಈ ಸಂಖ್ಯೆಗೆ ಫೋನ್ ಮಲ್ತಾರಂಡ ಇರು ಪಾತ್ರೆ ತಿಕ್ಕುವಾರು. ಮಣ್ಣು ಪರೀಕ್ಷೆದ ಬಗ್ಗೆ ನೀರದ ಪರೀಕ್ಷೆದ ಬಗ್ಗೆ ಏಪ ಬರಡು ದೆಪ್ಪುಡು ಹೆಂಚಿನ ವಿಧಾನ ವಾರಿತಿ ದೆಪ್ಪುಡು ಮಣ್ಣು ಹೆಂಚಿನ ಮಾಹಿತಿನ ಇರು ಕೊರ್ಪಾರು
0: ಅಂದೆ.
1: ಬೊಕ್ಕ ಐತೆ ಇರು ಮಣ್ಣು ಪರೀಕ್ಷೆ ಮಲ್ಪಣದ ಬಗ್ಗೆ ಪಂಡರು, ಐಟಿತ್ತಿನ ಲಾಭದ ಬಗ್ಗೆ ಪಂಡರು, ಬೊಕ್ಕ ಐತೆ ಸವಲತ್ತು ತಿಕ್ಕಿನ ಬಗ್ಗೆ ಪಂಡರು. ಅಂಚನೆ ಮಣ್ಣದ ಒಂಜಿ ಆರೋಗ್ಯನ ಕಾಪಾಡುನಲ್ಲ ನಮ್ಮ ಮಾಮಲ್ಲ ಜವಾಬ್ದಾರಿ, ಕೃಷಿಕರಾವಡು ನಮ್ಮ ಜನಸಾಮಾನ್ಯರಾವಡು ಮಣ್ಣದ ಬಗ್ಗೆ ಎಲ್ಲ ಒಂಜಿ ಕಾಳಜಿ ನಮ್ಮ ವಹಿಸೋಡಾಪುಂಡು. ಇತ್ತೆ ನಮ್ಮ ಜನಸಮುದಾಯ ವಾರೀತಿದ ಒಂಜಿ ಮಣ್ಣು ನತ್ತ ಆರೋಗ್ಯನ ಕಾಪಾಡೋರಿಗೋಸ್ಕರ ವಾರೀತಿ ಕಾಳಜಿ ದಿತ್ತ ನೋಡು ನನ್ಪರ್.
0: ಕೃಷಿಕೇರ್ನ ಬಗ್ಗೆ ಪನ್ವಾಡ ಸರ್ ಆಕ್ಲ ಕೆಲವರು ದಾದ ಮನ್ ಪೇರ್ಪಂಡ ಒಂಜೇ ರೀತಿಯ ಕೃಷಿನ ಮಂತೊಂದು ಪೇರ್ ಆಕ್ಲ ಕೃಷಿ ವಿಷಯ ಕೃಷಿನ ಬದಲಾವಣೆ ಮಂತೊಂದು ಇತ್ತಿರ್ನಂಡ ಎಡ್ಡೆ ಇತ್ತೆ. ಉದಾಹರಣೆಗೆ ಏಕದಳ ತ ಒಂಜಿ ಕೃಷಿ ಮನ್ ಪೇರ್ ಆಕ್ಲ ಬದಲಾವಣೆ ಮಂತದ ದ್ವಿದಳ ಕೃಷಿನ ಮನ್ ತೆರ್ಂಡ ಒಂಜಿ ಸರ್ತಿ ಐಟ ಒಂಚೂರು ಫಲವತ್ತತೆ ಜಾಸ್ತಿ ಆಗುಂಡು. ಬೊಕ್ಕ ಒಂಜಿ ಅವಶ್ಯಕತೆಗೆ ಬುಡಪ್ ನೀರ್ತು ಜಾಸ್ತಿ ಆಕ್ಲ ರಾಸಾಯನಿಕ ಗೊಬ್ಬರದ ಬಳಕೆ ಮನ್ ಪೇರ್ತಲ್ಲ ಕೆಲವೇರು ಐದು ತರಲ್ಲ ಒಂಚೂರು ಮಣ್ಣದ ಆರೋಗ್ಯ ಹಾಳಾಕುಂಡು. ಅವೇನ್ ಆಪನತ್ ಕಮ್ಮಿ ಮಾಡ್ತೇರಂಡ ಎಡ್ಡೆ ಬೊಕ ಕೀಟನಾಶಕ ಪಾಡ್ನಾಗಲ್ಲ ಅಗತ್ಯರದ ಜಾಸ್ತಿ ಬಳಕೆ ಮಾಡ್ಪಿನ ಒಂಚೂರು ಕಮ್ಮಿ ಮಾಡ್ಪಡಾಕುಂಡು ಅಂಚ. ಬೊಕ್ಕ ಕೆಲವೇರು ಕೃಷಿಕರ ದಾದ ಮನ್ ಪೇರ್ಪಂಡ ನೀರು ಬುಡನಾತ ಉಂಡು ಬಂಡದ ನೀರು ಅಗತ್ಯರದ ಜಾಸ್ತಿ ಪಾಡುವೇರು ಅವೇನ್ ಆಪನತ್ ಕಮ್ಮಿ ಮಾಡ್ಪಡು ನೀರು ಇತ ಹನಿ ನೀರಾವರಿ ಪದ್ಧತಿ ಬಳಕೆ ಮಾಡ್ತೇರ್
1: ನಾನು
0: ಅವೇಟ ನೀರೆಲ್ಲ ಉಳಿತಾಯ ಆಗುಂಡು. ಬೊಕ್ಕ ಆ ಒಂಜಿ ಕೃಷಿ ಬೆಳೆ ಉಂಚಿನ ಒಂಜಿ ಬೆಲೆದಾದುಂಡು ಅವಿಕ್ಲ ಒಂಜಿ ಎಡ್ಡೆ ಬೊಕ್ಕ ಎಡ್ಡೆ ಇಳುವರಿ ಎಲ್ಲ ತಿಕ್ಕುಂಡು ನೀರು ಜಾಸ್ತಿ ಪಾಡ ಜಾಸ್ತಿ ಇಳುವರಿ ತಿಕ್ಕುಂಡು ಅನ್ಪುನ ಒಂಜಿ ಅವು ತಪ್ಪು ಕಲ್ಪನೆ.
1: ಹತ್ರ ಜನಕುಲ್ಲ ಈ ನಮ್ಮ ಮಣ್ಣದ ಆರೋಗ್ಯ ಕಾಪಾಡೋಡು ಬೊಕ್ಕ ನೀರದ ಆರೋಗ್ಯ ಕಾಪಾಡೋಡು ಐತೆ ಒಟ್ಟಿಗೂ ನಮ್ಮ ಆರೋಗ್ಯ ಎಲ್ಲ ಎಡ್ಡೆ ಬೋಡು ಪನ್ಪಿನಂಚಿನ ಒಂಜಿ ಪಾತೆರ ಬಾರಿ ಪೊರ್ಲುಡು ಮಣ್ಣು ಪರೀಕ್ಷೆ ಮಲ್ಪನ ಬಗ್ಗೆಟ್ ಬೊಕ್ಕ ನೀರದ ಪರೀಕ್ಷೆ ಮಲ್ಪನ ಬಗ್ಗೆಟ್ ಸುಮಾರು ಮಾಹಿತಿಲೇನು ನಮ್ಮ ರೇಡಿಯೋ ನಿನಾದದ ಕೆಳಗೆರೆಗೆ ತೆರಿಪಾಯರು. ಇಂಟ್ಲ ರೇಡಿಯೋ ನಿನಾದದ ಪರವಾದ ಬೊಕ್ಕ ನಮ್ಮ ಕೆಳಗೆರನ ಪರವಾದ ಇದಕ್ಕೆ ಉಡಲ್ ದಿಂಜಿನ ಸೊಲ್ಮೇಲು
0: ಸೊಲ್ಮೇಲು ಸರ್
2: ಬಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ ಬದುಕಿಗೆ ನೆಮ್ಮದಿ.
3: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
4: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
3: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
4: ಕೆರೆ ರಸ್ತೆ ನೀರಿನ ಸಂರಕ್ಷಣೆ ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
3: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
4: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
5: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
6: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
7: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
6: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಮಾತರೆಗ್ಲಾ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ನೇಪಾಳ ಪ್ರವಾಹದಲ್ಲಿ ರಾಜ್ಯದ 26 ಮಂದಿ ನಾಪತ್ತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಶಿವರಾಮ ಕಾರಂತ ಬಡಾವಣೆ ಭೂ ಮಾಲೀಕರಿಗೆ ಸರ್ಕಾರದಿಂದ ಪರಿಹಾರ ವಿತರಣೆ. ಈ ಸ್ವತ್ತು ತೆರಿಗೆ ನಿರ್ಧಾರ, ಕಾಮಗಾರಿ ಕುರಿತ ದೂರು ದಾಖಲಿಸಲು ಆನ್ಲೈನ್ ವ್ಯವಸ್ಥೆ ಜಾರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ. ಕೆಪಿಎಸ್ಸಿ ಅಕ್ರಮದಲ್ಲಿ ತಮ್ಮ ಪಾತ್ರ ಸಾಬೀತಾದರೆ ರಾಜಕೀಯ ನಿವೃತ್ತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸೆಪ್ಟೆಂಬರ್ 5ರಿಂದ ರಾಜ್ಯಾದ್ಯಂತ ಪ್ರಜಾಸೇವಾ ಅಭಿಯಾನ, ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳುವಂತೆ ಸರ್ಕಾರ ಮನವಿ. ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ಪ್ರವಾಹ ಹಾಗೂ ಭೂಕುಸಿತದಿಂದಾಗಿ ರಾಜ್ಯದ 26 ಮಂದಿ ನಾಪತ್ತೆಯಾಗಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವರಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ನಿವಾಸಿಗಳು ಸೇರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. 13 ಮಂದಿಯ ಕುಟುಂಬಸ್ಥರು ಪತ್ತೆಯಾಗಿದ್ದು, ಇನ್ನೂ 13 ಮಂದಿಗಾಗಿ ಶೋಧ ಮುಂದುವರೆದಿದೆ ಎಂದು ಹೇಳಿದ್ದಾರೆ. ಅಧಿಕಾರಿಗಳು ನಾಪತ್ತೆಯಾಗಿರುವ ಕುಟುಂಬಸ್ಥರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂದು ತಿಳಿಸಿದ್ದಾರೆ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಡಾ ಕೆ ಶಿವರಾಮ ಕಾರಂತ ಬಡಾವಣೆಯ ಭೂಮಿ ಮಾಲೀಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಭೂ ಪರಿಹಾರ ವಿತರಣೆ ಮಾಡಿದರು. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭೂ ಗ್ಯಾರಂಟಿ ಜಾರಿಗೊಳಿಸಲು ಸರ್ಕಾರ ಬದ್ಧವಿದೆ ಎಂದು ತಿಳಿಸಿದ್ದಾರೆ. ಭೂಮಿ ನೀಡಿದವರಿಗೆ ಪರಿಹಾರ ನೀಡುವುದರ ಜೊತೆಗೆ ಅವರ ಜಮೀನಿನಲ್ಲಿಯೇ ನಿವೇಶನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವ ಕೃಷ್ಣ ಬೈರೇಗೌಡ, ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್, ಶಾಸಕರಾದ ಎಸ್ಆರ್ ವಿಶ್ವನಾಥ್, ಎಸ್ ಮುನಿರಾಜು, ಬಿಡಿಎ ಆಯುಕ್ತ ಮಣಿವಣ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿ ಸೇವೆಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಹವಾಲುಗಳನ್ನು ದಾಖಲಿಸಲು ಗ್ರಾಮೀಣ ಭಾಗದ ಜನರಿಗೆ ಅನುವಾಗುವಂತೆ ಡ್ಯಾಶ್ಬೋರ್ಡ್ ಆಧಾರಿತ ದೂರು ದಾಖಲು ಇತ್ಯರ್ಥಕ್ಕೆ ಆನ್ಲೈನ್ ವ್ಯವಸ್ಥೆ ರೂಪಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಸಚಿವರು, ಈ ಸ್ವತ್ತು, ತೆರಿಗೆ ನಿರ್ಧಾರ, ಸಾಮಾಜಿಕ ಅರಣ್ಯೀಕರಣ, ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆ ನಿರ್ವಹಣೆ, ಕೆರೆ ಒತ್ತುವರಿ, ವಿಬಿಜಿ ರಾಮ್ಜಿ ಸೇರಿದಂತೆ ಯಾವುದೇ ಅಹವಾಲನ್ನು ದಾಖಲಿಸಲು ಮತ್ತು ಅದಕ್ಕೆ ತಕ್ಷಣ ಸ್ಪಂದಿಸಲು ಈ ವ್ಯವಸ್ಥೆ ಜಾರಿಗೆ ತರುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಸುಮಾರು ಅರ್ಧದಷ್ಟು ಜನಸಂಖ್ಯೆಯೊಂದಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನೇರ ಸಂಪರ್ಕ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಕುಂದು ಕೊರತೆಗೆ ಸ್ಪಂದಿಸುವುದು ಇಲಾಖೆಯ ಜವಾಬ್ದಾರಿಯಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದ ಜನರು ಈ ಸಂಬಂಧ ವಿಡಿಯೋ ಮತ್ತು ಫೋಟೋ ಸಹಿತ ದೂರು ದಾಖಲಿಸಬಹುದಾಗಿದೆ. ಕೆಪಿಎಸ್ಸಿ ಹಗರಣದಲ್ಲಿ ತಮ್ಮ ಪಾತ್ರವಿರುವುದು ಸಾಬೀತಾದರೆ ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ರಾಜಕೀಯ ನಿವೃತ್ತಿ ಪಡೆಯುತ್ತಾರೆಯೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸುವುದು, ಪರೀಕ್ಷೆ ನಡೆಸುವುದು, ತಾತ್ಕಾಲಿಕ ಹಾಗೂ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವುದು ಸೇರಿದಂತೆ ಎಲ್ಲಾ ಪ್ರಕ್ರಿಯೆಗಳನ್ನು ಕೆಪಿಎಸ್ಸಿಯೇ ನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಪಿಎಸ್ಸಿಯ ಅಧೀನದಲ್ಲಿರುವ ಒಎಂಆರ್ ಶೀಟ್ಗಳಲ್ಲಿ ಅಕ್ರಮ ನಡೆದಿದ್ದರೆ ಅದಕ್ಕೆ ಸಚಿವರು ಹೇಗೆ ಹೊಣೆಯಾಗುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳ ಮರು ಪರಿಶೀಲನೆ ಕಾರ್ಯವನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸಿದೆ. ಇದರಿಂದ ಅನರ್ಹ ಫಲಾನುಭವಿಗಳನ್ನು ಹೊರಗಿಡಲು ಹಾಗೂ ನಿಜವಾದ ಫಲಾನುಭವಿಗಳಿಗೆ ಯೋಜನೆ ತಲುಪಲು ಸಾಧ್ಯವಾಗಲಿದೆ ಎಂದು ಸರ್ಕಾರ ತಿಳಿಸಿದೆ. ಮರು ಪರಿಶೀಲನಾ ಕಾರ್ಯಕ್ಕಾಗಿ ಸುಮಾರು 20 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸರ್ಕಾರದ ಸಿಬ್ಬಂದಿ ಫಲಾನುಭವಿಗಳ ನಿವಾಸಗಳಿಗೆ ಭೇಟಿ ನೀಡಿ ಮೀಸಲಾದ ಅರ್ಜಿಯ ಮೂಲಕ ವಿವರಗಳನ್ನು ಸಂಗ್ರಹಿಸಲಿದ್ದಾರೆ. ಮುಖ್ಯ ದೃಢೀಕರಣ ಹಾಗೂ ಬಯೋಮೆಟ್ರಿಕ್ ಪರಿಶೀಲನೆಯನ್ನು ಪ್ರಕ್ರಿಯೆಯ ಭಾಗವಾಗಿ ಬಳಸಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ಧರಿಸಿದೆ. ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾದ 3 ವರ್ಷಗಳ ಬಳಿಕ ಸರ್ಕಾರ ಪರಿಶೀಲನಾ ಕಾರ್ಯ ಕೈಗೆತ್ತಿಕೊಂಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಆರಂಭವಾಗಲಿರುವ ಪ್ರಜಾಸೇವಾ ಅಭಿಯಾನಕ್ಕೆ ಸೆಪ್ಟೆಂಬರ್ 5ರಂದು ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಚಾಲನೆ ದೊರೆಯಲಿದೆ. ಸಾರ್ವಜನಿಕರು ತಮ್ಮ ಸಣ್ಣಪುಟ್ಟ ಸಮಸ್ಯೆಗಳಿಗಾಗಿ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಸರ್ಕಾರ ಈ ಸೇವೆ ಆರಂಭಿಸಿದೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ನೇರವಾಗಿ ಆಲಿಸಿ ಸ್ಥಳದಲ್ಲೇ ಅಥವಾ ನಿರ್ದಿಷ್ಟ ಅವಧಿಯಲ್ಲಿ ಪರಿಹಾರ ಒದಗಿಸುವ ಏಕೀಕೃತ ವ್ಯವಸ್ಥೆ ಇದಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಜಾಸೇವಾ ಅಭಿಯಾನವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಎಲ್ಲಾ ಇಲಾಖೆ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚನೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಪ್ರಜಾಸೇವಾ ಅಭಿಯಾನವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರು ತಮ್ಮ ಕುಂದುಕೊರತೆ ಅಹವಾಲುಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ಹಗರಣಗಳಿಗೆ ಸಂಬಂಧಿಸಿದಂತೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರನ್ನು ಇಂದು ಅಪರಾಧ ತನಿಖಾ ಇಲಾಖೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ಸಿಐಡಿ ಅಧಿಕಾರಿಗಳು 14 ದಿನಗಳ ಕಾಲ ಕಸ್ಟಡಿಗೆ ಕೋರುವ ಸಾಧ್ಯತೆ ಇದೆ. ಈ ನಡುವೆ ಹಗರಣಕ್ಕೆ ಸಂಬಂಧಿಸಿದಂತೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ದೊನಗಾಪುರ ಗ್ರಾಮದಲ್ಲಿರುವ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಳೆ ನಿವಾಸದಲ್ಲಿ ಸಿಐಡಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಒಎಂಆರ್ ಉತ್ತರ ಪತ್ರಿಕೆಗಳ ತಿರುಚುವಿಕೆ, ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿನ ಅಕ್ರಮ ಮತ್ತು ಅಭ್ಯರ್ಥಿಗಳ ನೇಮಕಾತಿಗೆ ಅನುಕೂಲ ಮಾಡಿಕೊಡುವಲ್ಲಿ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಭಾಗಿಯಾಗಿರುವ ಆರೋಪಗಳ ಕುರಿತು ಸಿಐಡಿ ತನಿಖೆ ನಡೆಸುತ್ತಿದೆ. ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಗೆ ರಾಜಾತಿಥ್ಯ ನೀಡಿದ ಹಾಗೂ ಜೈಲಿನ ಕೊಠಡಿಗಳಲ್ಲಿ ಕೈದಿಗಳಿಗೆ ಸೌಲಭ್ಯ ಒದಗಿಸಲು ಹಣ ನಿಗದಿಪಡಿಸಿದ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಕಾರಾಗೃಹ ಅಧೀಕ್ಷಕಿ ಶಾಂತಮ್ಮ ಅವರನ್ನು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ವರ್ಗಾವಣೆ ಮಾಡಿ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಭೂ ಅಕ್ರಮ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದ ಎಡಿಎಲ್ಆರ್ ಅಧಿಕಾರಿಯನ್ನು ಯಾವುದೇ ಗಂಭೀರ ಕಾಯಿಲೆ ಇಲ್ಲದಿದ್ದರೂ ಬೆನ್ನು ನೋವಿನ ನೆಪವೊಡ್ಡಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನ್ಯಾಯಾಲಯಕ್ಕೆ ಯಾವುದೇ ಮಾಹಿತಿ ನೀಡದೆ ಕೈದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಮಂಡ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಿ ಚಂದ್ರಶೇಖರ್ ಮಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಈ ವಿಚಾರ ಬೆಳಕಿಗೆ ಬಂದಿತ್ತು. ಎಥೆನಾಲ್ ತಯಾರಕರಿಂದ ಮೆಕ್ಕೆಜೋಳಕ್ಕೆ ಹೆಚ್ಚುತ್ತಿರುವ ಬೇಡಿಕೆ ಹಿನ್ನೆಲೆಯಲ್ಲಿ ಕೋಳಿ ಸಾಕಾಣಿಕೆ ಆಹಾರದ ವೆಚ್ಚದಲ್ಲಿ ಏರಿಕೆಯಾಗಿದೆ. ಇದು ಕೋಳಿ ಮಾಂಸ ಹಾಗೂ ಮೊಟ್ಟೆ ಉತ್ಪಾದನೆಯ ಮೇಲೆ ಆರ್ಥಿಕ ಒತ್ತಡ ಉಂಟು ಮಾಡಿದೆ ಎಂದು ಕೋಳಿ ಸಾಕಾಣಿಕೆದಾರರ ಒಕ್ಕೂಟ ತಿಳಿಸಿದೆ. ಕರ್ನಾಟಕ ಮತ್ತು ಬಿಹಾರದಲ್ಲಿ ಬೆಳೆಯುವ ಮೆಕ್ಕೆಜೋಳದ ಮೇಲೆ ಕೋಳಿ ಸಾಕಾಣೆ ಉದ್ಯಮವು ಹೆಚ್ಚು ಅವಲಂಬಿತವಾಗಿದೆ. ಕೃತಕ ಕೊರತೆ ಸೃಷ್ಟಿಸಲು ಮತ್ತು ಬೆಲೆಗಳನ್ನು ಹೆಚ್ಚಿಸಲು ಕೆಲವು ವ್ಯಾಪಾರಿಗಳು ಮಾರುಕಟ್ಟೆಯಿಂದ ದಾಸ್ತಾನುಗಳನ್ನು ತಡೆಹಿಡಿಯುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಈ ಬಾರಿ ವಿನೂತನವಾಗಿ ಹಾಗೂ ಜನಪರವಾಗಿ ಆಯೋಜಿಸುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ದಸರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದಸರಾ ಕಾರ್ಯಕ್ರಮಗಳು ಕೇವಲ ಉತ್ಸವದ ಆಚರಣೆಗೆ ಸೀಮಿತವಾಗದೆ ಎಲ್ಲಾ ವರ್ಗದ ಜನರು ಭಾಗವಹಿಸುವಂತಹ ಜನಪರ ಮಹೋತ್ಸವವಾಗಬೇಕು. ಸಾರ್ವಜನಿಕರಿಗೆ ಹೊಸ ಅನುಭವ ನೀಡುವ ರೀತಿಯಲ್ಲಿ ವೈವಿಧ್ಯಮಯ ಹಾಗೂ ವಿನೂತನ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ಹೇಳಿದ್ದಾರೆ. ಕ್ರೀಡಾ ದಸರಾವನ್ನು ಪರಿಣಾಮಕಾರಿಯಾಗಿ ಆಯೋಜಿಸಬೇಕು. ತಾಲೂಕಿನ ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಲು ವೇದಿಕೆ ಕಲ್ಪಿಸಬೇಕು. ಮೈಸೂರಿನಲ್ಲಿ ಆಯೋಜಿಸುವ ಮಾದರಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿಯೂ ಯುವ ಸಂಭ್ರಮ ಕಾರ್ಯಕ್ರಮ ನಡೆಸಬೇಕು ಎಂದು ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಕುಮಾರ, ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಈ ಬಾರಿ ಅರ್ಥಪೂರ್ಣವಾಗಿ ಹಾಗೂ ಯಶಸ್ವಿಯಾಗಿ ಆಯೋಜಿಸುವ ಉದ್ದೇಶದಿಂದ 12 ಸಮಿತಿಗಳನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ದೇಶ ದೇಶಗಳ ಮಧ್ಯೆ, ರಾಷ್ಟಗಳ ಮಧ್ಯೆ ಭಾವೈಕ್ಯ ಮೂಡಿಸಲು ಹಾಗೂ ಕೌಶಲ್ಯ ರೂಢಿಸಿಕೊಳ್ಳಲು ಕ್ರೀಡೆ ಸಹಕಾರಿಯಾಗಲಿದೆ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹಾಸನ ರಘು ರಾಮನಗರದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಕ್ರೀಡಾ ದಿನಾಚರಣೆಯಲ್ಲಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಪ್ರಸಕ್ತ ಸಾಲಿನ ಕಾಯಂ ವಾಸಿಸುತ್ತಿರುವ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ವಿವಿಧ ಯೋಜನೆಗಳಡಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 26 ಮಂದಿ ನಾಪತ್ತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಶಿವರಾಮ ಕಾರಂತ ಬಡಾವಣೆ ಭೂ ಮಾಲೀಕರಿಗೆ ಸರ್ಕಾರದಿಂದ ಪರಿಹಾರ ವಿತರಣೆ. ಈ ಸ್ವತ್ತು ತೆರಿಗೆ ನಿರ್ಧಾರ, ಕಾಮಗಾರಿ ಕುರಿತ ದೂರು ದಾಖಲಿಸಲು ಆನ್ಲೈನ್ ವ್ಯವಸ್ಥೆ ಜಾರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ. ಕೆಪಿಎಸ್ಸಿ ಅಕ್ರಮದಲ್ಲಿ ತಮ್ಮ ಪಾತ್ರ ಸಾಬೀತಾದರೆ ರಾಜಕೀಯ ನಿವೃತ್ತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸೆಪ್ಟೆಂಬರ್ 5ರಿಂದ ರಾಜ್ಯಾದ್ಯಂತ ಪ್ರಜಾಸೇವಾ ಅಭಿಯಾನ, ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಸರ್ಕಾರ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.
4: ನಮಸ್ಕಾರ. ನಮಸ್ಕಾರ ಪ್ರಿಯ ಕೇಳುವರೆ, ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜಗತ್ತಿನಾದ್ಯಂತ ಅಥವಾ ನಮ್ಮ ಸುತ್ತಮುತ್ತಲು ಸಾಕಷ್ಟು ವಿಷಯಗಳು ದಿನದಿಂದ ದಿನಕ್ಕೆ ನಡೀತಾನೆ ಇರುತ್ತೆ. ನಾವು ಅದಕ್ಕೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ ಹೋಗಲ್ಲ. ಇರ್ಲಿ ಬಿಡು, ಎಲ್ಲೋ ಆಗ್ತಿರೋದು ನಮ್ಗೇನಾಗುತ್ತೆ ಅಂತೇಳಿ ಕೈ ಬಿಟ್ಬಿಡ್ತೀವಿ. ಈಗ ಈ ವಿಷಯ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಇತ್ತೀಚೆಗೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ವಿಶ್ವದಾದ್ಯಂತ ಗಮನ ಸೆಳೆತಾ ಇದೆ. ಇದರಿಂದ ಸಾಕಷ್ಟು ದೇಶಗಳ ಆರ್ಥಿಕತೆ, ತೈಲದ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಇದೆಲ್ಲದೂ ಏರಿಕೆ ಆಗ್ತದೆ. ಸೊ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದ್ರೆ ಉಜಿರೆ ಅಂತ ಸಣ್ಣ ಪಟ್ಟಣದಲ್ಲಿರುವ ನಮ್ಮ ಜನರ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀಳ್ತದೆ ಅನ್ನೋದನ್ನ ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ಚರ್ಚಿಸಲಿದ್ದೇವೆ. ಈ ವಿಷಯದ ಕುರಿತು ನಮ್ಮೊಂದಿಗೆ ಮಾತನಾಡಲು ಉಪಸ್ಥಿತರಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯ ನಿವೃತ್ತ ಪ್ರಾಂಶುಪಾಲರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಸರ್. ಸರ್, ಮೂರನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ.
5: ಥ್ಯಾಂಕ್ ಯು.
4: ಯುದ್ಧವು ಸ್ಥಳೀಯವಾಗಿ ಹಣಕಾಸು ಮತ್ತು ವ್ಯವಹಾರದ ಮೇಲೆ ಯಾವ ರೀತಿ ಎಲ್ಲ ಪರಿಣಾಮವನ್ನು ಬೀರಿದೆ ಅನ್ನೋದನ್ನ ಎರಡನೇ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡಿದ್ವಿ. ಅದೇ ರೀತಿ ಸಂದರ್ಶನವನ್ನ ಮುಂದುವರಿಸುತ್ತಾ ಸರ್, ಈಗ ಇರಾನ್ ನಲ್ಲಿ ಯುದ್ಧ ಆಗ್ತಿದೆ. ಸೊ ಅಲ್ಲಿ ಯುದ್ಧ ಆಗ್ತಿದೆ ಅಂತ ಹೇಳಿ ನನ್ನ ಸ್ಯಾಲರಿ ಅಂತೂ ಹೆಚ್ಚಿಗೆ ಮಾಡಲ್ಲ. ಸೊ ಈಗ ನಾನು ಅಗತ್ಯ ವಸ್ತುಗಳನ್ನ ಖರೀದಿಸಲೇಬೇಕು, ಹಾಲಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅಥವಾ ನಾನು ಇಲ್ಲಿಂದ ಬೇರೆ ಎಲ್ಲ ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ನಾನು ಮಾಡ್ಲೇಬೇಕು, ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನನಗೆ. ಸೊ ಅಂತಹ ಸಂದರ್ಭಗಳಲ್ಲಿ ನನ್ನ ಮಂತ್ಲಿ ಎಕ್ಸ್ಪೆನ್ಸಸ್ ನ ಯಾವ ರೀತಿ ನಾನು ಯೋಜನೆಗಳನ್ನ ಮಾಡ್ಕೊಳ್ಬಹುದು ಸರ್?
5: ಕರೆಕ್ಟ್, ಒಳ್ಳೆಯ ಒಳ್ಳೆಯ ಪ್ರಶ್ನೆ. ನೋಡಿ, ಅಲ್ಲಿಯ ಸಂಘರ್ಷ ನಮ್ಮ ಕೈಯಲ್ಲಿಲ್ಲ. ನಮ್ಮ ಮನೆಯ ಹಣಕಾಸಿನ ನಿರ್ವಹಣೆ, ನಮ್ಮ ಪಾಕೆಟಿನ ಹಣಕಾಸಿನ ನಿರ್ವಹಣೆ ನಮ್ಮ ಕೈಯಲ್ಲಿದೆ. ಇಂಥ ಸಂದರ್ಭದಲ್ಲಿ ನಾವು ಆತಂಕ ಪಡುವ ಅಗತ್ಯ ಇಲ್ಲ. ಇಲ್ಲಿ ಬೇಕಾಗುವಂಥದ್ದು ವಿವೇಕ, ವಿವೇಚನೆ. ಇದರಿಂದ ಯೋಚನೆ ಯೋಜನೆ ಮಾಡಿದ್ರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ನೋಡಿ, ಪ್ರತಿ ಕುಟುಂಬ ಕೂಟ ತಮ್ಮ ಮಾಸಿಕ ಬಜೆಟ್ ಅನ್ನು ಪರಿಶೀಲಿಸಬೇಕು. ನಮ್ಮಲ್ಲಿ ಎಷ್ಟು ಜನರಿಗೆ ಅವರ ಸಂಬಳ ಎಷ್ಟು ಅಂತ ಕೇಳಿದ್ರೆ ಗೊತ್ತಿರಬಹುದು. ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ಅಂತ ಕೇಳಿದ್ರೆ ನಮ್ಮ ಹತ್ರ ಲೆಕ್ಕ ಇಲ್ಲ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಡೈರಿಯಲ್ಲಿ ಬರೀತಾ ಇದ್ರು, ಆ ಅಭ್ಯಾಸವೂ ಇವತ್ತು ಇಲ್ಲ. ನಾವು ನಮ್ಮ ಮೊಬೈಲ್ ಅನ್ನೇ ಆಚೆ ಮಾಡಿ ನೋಡ್ಬೇಕು, ಯಾವ ಯಾವ್ದಕ್ಕೆ ನಾವು ಕೊಟ್ಟಿದ್ದೇವೆ ಅಂತೇಳಿ. ಹಾಗಾಗಿ ನಮ್ಮ ಬಜೆಟ್ ಅನ್ನು ನಾವು ತಯಾರಿ ಮಾಡಿಕೊಳ್ಬೇಕು. ಅದರಲ್ಲಿ ತುಂಬಾ ಅನಗತ್ಯ ವೆಚ್ಚಗಳಿವೆ. ಅಗತ್ಯ ವೆಚ್ಚಗಳು ಇವೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಅನಗತ್ಯ ವೆಚ್ಚಗಳಿವೆ, ಅವುಗಳನ್ನು ಪ್ರತ್ಯೇಕಿಸಿ ಅನಿವಾರ್ಯವಲ್ಲದ ಖರೀದಿಗಳನ್ನ ಸ್ವಲ್ಪ ಮುಂದೂಡಬೇಕು. ನನಗೆ ಟಿವಿ ತಗೊಳ್ಬೇಕು ಅಂತ ಹೇಳಿದೆ, ಈಗಲೇ ಬೇಕು ಅಂತ ಹೇಳಿ ಇಲ್ಲ ಅಲ್ಲ, ಮನೆಯ ಸಣ್ಣ ಟಿವಿ ಸಾಕು, ಅದನ್ನು ಮುಂದೂಡುವ. ಎರಡನೇದಾಗಿ ಉಳಿತಾಯಕ್ಕೆ ಆದ್ಯತೆ ನೀಡಬೇಕು. ಯಾಕಂದ್ರೆ ಆ ಹಣಕಾಸು ನಿರ್ವಹಣೆಗೆ ಕನ್ಸಲ್ಟೆಂಟ್ಸ್ ಇದ್ದಾರಲ್ಲ, ಅವರು ಹೇಳ್ತಾರೆ ಆದಾಯದ ಒಂದು ಭಾಗವನ್ನ ತುರ್ತು ಪರಿಸ್ಥಿತಿಗಾಗಿ ಮೀಸಲಿಡಿ ಅಂತ ಹೇಳ್ತಾರೆ. ಕನಿಷ್ಠ ಒಬ್ಬ ವ್ಯಕ್ತಿ ಹತ್ರ 3-6 ತಿಂಗಳ ಅಗತ್ಯ ವೆಚ್ಚಕ್ಕೆ ಸಾಕಾಗುವಷ್ಟು ತುರ್ತು ನಿಧಿ ಇದ್ದರೆ ಕುಟುಂಬ ಆತ್ಮವಿಶ್ವಾಸದಿಂದ ನಡೆಯುತ್ತದೆ. ನಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ, ತಿಂಗಳ ಸಂಬಳ ಆಗುವಾಗ 31ನೇ ತಾರೀಕು ಸಂಬಳ ಬರುವುದಿದ್ರೆ ನಾವು 20-20ನೇ ತಾರೀಕಿನಿಂದ ಲೆಕ್ಕ ಹಾಕ್ತೇವೆ, ಸಾಲ ತಗೊಳ್ಳಿಕ್ಕೆ ಆರಂಭ ಮಾಡ್ತೇವೆ. ನಮ್ಮ ಹಣಕಾಸಿನ ನಿರ್ವಹಣೆ ಸರಿ ಇಲ್ಲದೆ ಇದ್ರೆ ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಮತ್ತೊಂದು, ನೀವು ಹೇಳಬಹುದು ಸಾಲ ತಗೊಳ್ಬಹುದಲ್ಲ ಅಂತ. ನಮ್ಮನ್ನು ಸಾಲ ತಗೊಳ್ಳಿಕ್ಕೆ ಉತ್ತೇಜಿಸುವ ವ್ಯವಸ್ಥೆ ಇವತ್ತಿದೆ. ನಾವು ಸುಮ್ಮನೆ ಮನೆಯಲ್ಲಿ ಕೂತ್ರು ನಮ್ಗೆ ಫೋನ್ ಮಾಡಿ ಸಾಲ ಬೇಕಂತ ಕೇಳ್ತಾರೆ. ಹಾಗಾಗಿ ನೋಡಿ, ಅನಗತ್ಯವಾಗಿ ನಾವು ಸಾಲ ತಗೊಳ್ತೇವೆ. ಎಷ್ಟೋ ಕಾಲ್ಗಳು ಬರುತ್ತೆ, ನೀವು ಸ್ಕೂಟರ್ ತಗೊಳ್ಳಿ, ಬೈಕ್ ತಗೊಳ್ಳಿ, ನನಗೆ ಬೇಕಾ ಅಂತ ನಾನು ಆಲೋಚನೆ ಮಾಡಬೇಕು. ಯಾಕಂದ್ರೆ ಅನಗತ್ಯ ಸಾಲದ ಹೊರೆಯನ್ನ ನಾವು ತಪ್ಪಿಸಿಕೊಳ್ಬೇಕು. ಹೊಸ ಸಾಲ ತಗೊಳ್ಳುವ ಮೊದಲು ಅದರ ಅಗತ್ಯವನ್ನ ಚೆನ್ನಾಗಿ ನಾವು ಪರಿಗಣಿಸಬೇಕು. ಇನ್ಸ್ಟಾಲ್ಮೆಂಟ್ಗಳಲ್ಲಿ ಬಂಗಾರ ಕೊಡ್ತಾರೆ, ಆಭರಣಗಳನ್ನ ಕೊಡ್ತಾರೆ, ಇನ್ಸ್ಟಾಲ್ಮೆಂಟ್ಗಳಲ್ಲಿ ಬಟ್ಟೆ ಕೊಡ್ತಾರೆ, ಇದು ನಮಗೆ ಬೇಕಾ ಅನ್ನೋದು ಬಹಳ ಮುಖ್ಯ. ನಾಲ್ಕನೇದಾಗಿ, ನಮ್ಮ ಜೀವನ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಕರೆಂಟ್ ಮತ್ತು ಇಂಧನ ಇಲ್ಲದಿದ್ರೆ ನಡೆಯುವುದೇ ಇಲ್ಲ. ನಮ್ಮ ಹತ್ರ ಬೈಕ್ ಅಥವಾ ಸ್ಕೂಟರ್ ಅಥವಾ ಕಾರ್ ಇಲ್ಲದಿದ್ರೆ ನಮಗೆ ನಡೆದೇ ಅಭ್ಯಾಸ ಇಲ್ಲ. ಹಾಗಾಗಿ ನೋಡಿ, ಇದನ್ನ ಬಹಳ ಮಿತವಾಗಿ ನಾವು ಖರ್ಚು ಮಾಡಬೇಕು. ಎಷ್ಟು ಅನಾವಶ್ಯಕವಾಗಿ ತಿಂದು ಮೈ ಕರಗಿಸಿಕೊಳ್ಳಿಕ್ಕಾಗಿ ನಾವು ಓಡುವ ಬದಲಿಗೆ ಎಲ್ಲೆಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟು ಅಲ್ಲಲ್ಲಿ ನಮ್ಗೆ ನಡ್ಕೊಂಡು ಹೋಗ್ಬೋದಲ್ಲ. ಯಾಕಂದ್ರೆ ನಾವು ನಮ್ಮ ಕಾಲಿಗೆ ಎಕ್ಸಸೈಸ್ ಕೊಟ್ಟಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಅನಾವಶ್ಯಕ ನಾವು ಎಕ್ಸಸೈಸ್ ಮಾಡುವ ಬದಲಿಗೆ ದೈನಂದಿನ ನಮ್ಮ ಕೆಲಸಗಳಲ್ಲಿ ಎಕ್ಸಸೈಸ್ ಮಾಡಿದ್ರೆ ಎಷ್ಟು ಒಳ್ಳೇದು. ಹಾಗಾಗಿ ನೋಡಿ, ಸಣ್ಣ ಉಳಿತಾಯಗಳು, ನೀವು ಕೇವಲ ಪೇಟೆಗೆ ಹೋಗುವಾಗ ಸ್ಕೂಟರ್ ನ ಬದಲು ನಡ್ಕೊಂಡು ಹೋಗಿ, ಅಷ್ಟು ಪೆಟ್ರೋಲ್ ಉಳಿದ್ರೆ, ಅಷ್ಟು ಡಾಲರ್ ಮೇಲೆ ಏನು ಬೇಡಿಕೆ ಕಡಿಮೆ ಆದ್ರೆ ದೇಶಕ್ಕೂ ಒಳ್ಳೇದು ನಮಗೂ ಒಳ್ಳೇದು. ಹಾಗಾಗಿ ಸಣ್ಣ ಉಳಿತಾಯ ದೀರ್ಘಾವಧಿಯಲ್ಲಿ ದೊಡ್ಡ ಉಳಿತಾಯ ಆಗತ್ತೆ. ಇನ್ನೊಂದು ಮತ್ತು ನಾನು ಹೇಳಬೇಕು, ಅಲ್ಲಿ ಯುದ್ಧ ಅಂತಲ್ಲ, ಹೌದು, ಇದ್ರಿಂದಾಗಿ ಏನಾಗುತ್ತೆ, ಹೇ ಡೀಸೆಲ್ ಎಲ್ಲ ಇನ್ನು ಸಿಕ್ಕದೇ ಇರಬಹುದು, ಸ್ವಲ್ಪ ಡೀಸೆಲ್ ತಗೊಳ್ಳುವ, ಸ್ವಲ್ಪ ಗ್ಯಾಸಿನ ಅಣ್ಣೆ ಮನೆಯಲ್ಲಿ ಇಟ್ಟುಕೊಳ್ಳುವ, ಸ್ವಲ್ಪ ದಿನಸಿ ತಂದು ನಮ್ಮ ಅಡುಗೆ ಮನೆಯ ಅಟ್ಟದಲ್ಲಿ ಇಟ್ಟು ಬಿಡುವ ಅಂತ ಹೇಳುದು ಅನಾವಶ್ಯಕ ವದಂತಿಗಳಿಗೆ ಕಿವಿ ಕೊಡುವಂತದ್ದು. ನಿಮಗೆ ಗೊತ್ತಿದೆ, ನೀವು ಫೇಸ್ಬುಕ್ ಅಥವಾ ಯೂಟ್ಯೂಬ್ಗಳಲ್ಲಿ ಅಥವಾ ಜಾಲತಾಣಗಳಲ್ಲಿ ನೋಡಿದ್ರೆ ಏನೆಲ್ಲ ಭಯಗಳನ್ನು ಹುಟ್ಟಿಸುವಂತ ಸಂದೇಶಗಳು ಬರ್ತಾ ಇರ್ತದೆ. ಅವರಿಗೆ ಕೆಲಸ ಏನು ಅಂತ ಹೇಳಿದ್ರೆ ಅವರಿಗೆ ಅದನ್ನ ನೋಡುವವರು ಬೇಕು. ಹೆಚ್ಚು ನೋಡುಗರು ಬಂದ್ರೆ ಅವರಿಗೆ ದುಡ್ಡು ಸಿಗುತ್ತೆ, ನಮ್ಗೆ ಭಯ ಹುಟ್ಟಿಸಿ. ಹಾಗಾಗಿ ವದಂತಿಗಳಿಗೆ ನಾವು ಯಾವತ್ತೂ ಕಿವಿ ಕೊಡಬಾರದು. ಬೆಲೆಗಳು ಏರ್ತದೆ ಎನ್ನುವ ಭಯದಿಂದ ಅಗತ್ಯಕ್ಕಿಂತ ಹೆಚ್ಚು ವಸ್ತುಗಳನ್ನು ಸಂಗ್ರಹಿಸಿ ಇಡುವುದು ಒಳ್ಳೆಯದಲ್ಲ. ದೇಶದ ದೃಷ್ಟಿಯಿಂದ ಮತ್ತು ನಮ್ಮ ಸ್ವಂತ ದೃಷ್ಟಿಯಿಂದ ಕೂಡ ಅನಗತ್ಯವಾಗಿ ವಸ್ತುಗಳನ್ನು ಮನೆಯಲ್ಲಿ ಪೇರಿಸಿ ಇಡುವಂತದ್ದು ಇದು ವೇಸ್ಟ್. ಹಾಗಾಗಿ ಒಂದು ಆರ್ಥಿಕ ಪಾಠವನ್ನ ನೆನಪಿಡಬೇಕು. ಆದಾಯ ಎಷ್ಟು, ಇವಾಗ ಹೇಳಿದ್ರಲ್ಲ ಸಂಬಳ ಜಾಸ್ತಿ ಆಗೋದಿಲ್ಲ ಅಂತ ಹೇಳಿ, ಇದಕ್ಕೆ ನಾನು ಹೇಳ್ತೇನೆ ನೋಡಿ, ಆದಾಯ ಎಷ್ಟು ಎಂಬುದು ಮುಖ್ಯ ಅಲ್ಲ, ಅದನ್ನು ಎಷ್ಟು ಜಾಣ್ಮೆಯಿಂದ ನಾವು ನಿರ್ವಹಣೆ ಮಾಡ್ತೇವೆ ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇಂದಿನ ಜಾಗತಿಕ ಅನಿಶ್ಚಿತತೆಯ ಸಂದರ್ಭದಲ್ಲಿ ಭಯ ಅಲ್ಲ ಹಣಕಾಸಿನ ಶಿಸ್ತು, ಆತಂಕ ಅಲ್ಲ ಯೋಜಿತ ಉಳಿತಾಯ, ವದಂತಿಯಲ್ಲ ವಿಶ್ವಾಸಾರ್ಹ ನಂಬಿಕೆಯ ಮಾಹಿತಿ, ಇದು ನಮ್ಮ ಕುಟುಂಬವನ್ನ ಸಂರಕ್ಷಿಸುತ್ತದೆ ಅಂತ ನಾನು ನಂಬಿದ್ದೇನೆ.
4: ಇದು ಸ್ಮಾರ್ಟ್ ಫೋನ್ಗಳ ಯಾರ ಸರ್, ಸೋಷಿಯಲ್ ಮೀಡಿಯಾಗಳು ಸಾಕಷ್ಟು ಇದೆ. ಸೊ ಈಗ ನೀವೇ ಹೇಳಿದ್ರಿ ಸರ್, ಏನಂತ ಫೇಸ್ಬುಕ್ ಅಲ್ಲಿ ಯಾವ್ದೋ ಒಂದು ಪೋಸ್ಟ್ ಬರುತ್ತೆ, ಬೆಲೆ ಏರಿಕೆ ಆಗುತ್ತೆ, ಸೊ ಅಷ್ಟೆಲ್ಲಾ ಪೋಸ್ಟ್ ಗಳು ಬಂದೇ ಬರುತ್ತೆ ಸರ್. ಅದರಲ್ಲಿ ನಿಜ ಯಾವ್ದು ಸುಳ್ಳು ಯಾವ್ದು ಅಂತೇಳಿ ಗುರುತಿಸುವಂತದ್ದು ಎಷ್ಟು ಮುಖ್ಯ ಆಗುತ್ತೆ ಸರ್, ಅಥವಾ ಗುರುತಿಸೋದನ್ನ ನಾವು ಯಾವ ರೀತಿ ಗುರುತಿಸಬೇಕಾಗತ್ತೆ?
5: ನೋಡಿ, ಬಹಳ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನ ಕೇಳಿದ್ರಿ. ಇಂದಿನ ಡಿಜಿಟಲ್ ಯುಗದಲ್ಲಿ ಯುದ್ಧಕ್ಕಿಂತಲೂ ವೇಗವಾಗಿ ಹರಡುವಂತದ್ದು ಸುದ್ದಿ, ಆದರೆ ಎಲ್ಲಾ ಸುದ್ದಿಗಳು ಸತ್ಯವಾಗಿರುವುದಿಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಆದರೂ ಒಮ್ಮೆ ಅದನ್ನು ನೋಡುವಂತದ್ದು ನಮ್ಮ ಅಭ್ಯಾಸ. ನಿಜವಾದ ಮಾಹಿತಿಯನ್ನು ಗುರುತಿಸುವುದು ನಮ್ಮೆಲ್ಲರ ಕೂಡ ದೊಡ್ಡ ಜವಾಬ್ದಾರಿ. ಯುದ್ಧ ಅಥವಾ ಜಾಗತಿಕ ಅಶಾಂತಿಗಳ ಸಂಘರ್ಷಗಳ ಸಂದರ್ಭದಲ್ಲಿ ವದಂತಿಗಳು, ಹಳೆಯ ವಿಡಿಯೋಗಳು, ತಿರುಚಿದ ಚಿತ್ರಗಳು ಮತ್ತು ಪರಿಶೀಲಿಸದ ಸಂದೇಶಗಳು, ಇದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೇಗವಾಗಿ ಹರಡುತ್ತದೆ. ಜನರಲ್ಲಿ ಅನಗತ್ಯ ಭಯ, ಆತಂಕ, ಗೊಂದಲ ಉಂಟು ಮಾಡುತ್ತದೆ. ಆದ್ರಿಂದ ಯಾವುದೇ ಸುದ್ದಿಯನ್ನ ನಂಬುವ ಮೊದಲು ಅದರ ಮೂಲ ಯಾವುದು, ಅಧಿಕೃತ ಸಂಸ್ಥೆಗಳು ಅಥವಾ ಸುದ್ದಿ ಸಂಸ್ಥೆಗಳು ಅದನ್ನು ದೃಢಪಡಿಸಿದೆಯಾ ಅಥವಾ ಅದು ಇತ್ತೀಚಿನ ಮಾಹಿತಿಯಾ ಎಂಬುದನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ವಿಶೇಷ ಆರ್ಥಿಕ ವಿಷಯಗಳಲ್ಲಿ ಮುಖ್ಯವಾಗಿ ಪೆಟ್ರೋಲಿಗೆ ನಾಳೆಯಿಂದ ಇಷ್ಟು ರೂಪಾಯಿ ಜಾಸ್ತಿ ಆಗ್ತದೆ ಅಂತ ಯಾರೊಬ್ಬ ಬರೆದು ಬಿಡ್ತಾನೆ ಫೇಸ್ಬುಕ್ ಅಲ್ಲಿ, ಎಲ್ಲ ಒಂದ್ ಕಡೆ ಹಾಕ್ತಾನೆ, ಎಲ್ಲರೂ ನೋಡುದೇ ಅದನ್ನು, ಅಲ್ಲಿ ಬಂದದ್ದೇ ಸತ್ಯ ಅಂತ. ನಮ್ಗೆ ಒಂದು ಕಾಲದಲ್ಲಿ ನಮ್ಮ ಜನರಲ್ಲಿ ಒಂದು ಸಾಮಾನ್ಯ ನಂಬಿಕೆ ಇತ್ತು, ಪ್ರಿಂಟ್ ಆಗಿ ಬಂದದ್ದು ಸತ್ಯ ಅಂತ. ಇವತ್ತು ಅದಲ್ಲ ಅನ್ನೋದು ಗೊತ್ತಾಗಿದೆ. ಡಿಜಿಟಲ್ ಮಾಧ್ಯಮದಲ್ಲಿ ಕೂಡ ಒಮ್ಮೆಗೆ ಬಂದಾಗ ನಮ್ಗೆ ಅದು ಸತ್ಯ ಅಂತ ಭಾವನೆ ಆಗಿ, ಯಾಕಂದ್ರೆ ನಮ್ಮನ್ನು ಅದು ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡ್ತದೆ, ಆಕರ್ಷಣೆಗೊಳಿಸ್ತದೆ ಮತ್ತು ಸತ್ಯ ಅಂತ ನಂಬುವ ಹಾಗೆ ಮಾಡ್ತದೆ. ಹಾಗಾಗಿ ನಾಳೆಯಿಂದ ಬೆಲೆ ಜಾಸ್ತಿ ಆಗುತ್ತೆ, ತಕ್ಷಣ ಖರೀದಿಸಿ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡ್ಬೇಕು, ಇದರಲ್ಲಿ ಏನೋ ಒಂದು ನಮ್ಗೆ ಗುಮಾನಿ ಅನುಮಾನ ಬರಬೇಕು. ಯಾಕೆ ಒಂದು ಕಂಪನಿಯವರು ಅಥವಾ ಯಾವುದೋ ಒಂದು ವಸ್ತುವನ್ನ ನಾಳೆಯಿಂದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಯಾಕೆ ಹೇಳಬೇಕು? ಅವರ ಸ್ಟಾಕ್ ಅನ್ನ ಕ್ಲಿಯರೆನ್ಸ್ ಅಲ್ಲಿ ಇರಬಹುದು, ಅದು ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಜನರಿಂದ ಜನರಿಗೋಸ್ಕರ ಇದೆಲ್ಲ ಸರ್ಕಾರ ಅಂತ ಹೇಳ್ತೇವೆ. ಆದ್ರೆ ನಾಗರಿಕ ನಾವು ಕೇವಲ ಮತದಾರರಲ್ಲ, ಸತ್ಯವನ್ನು ಪರಿಶೀಲಿಸಿ ಮಾಹಿತಿಯನ್ನು ಹಂಚಿಕೊಳ್ಳುವ ವ್ಯಕ್ತಿ ನಾವಾಗಬೇಕು. ಸುದ್ದಿಯನ್ನು ಮೊದಲು ಹಂಚಿಕೊಳ್ಳುವುದಕ್ಕಿಂತ ಅದರ ಅದು ಸತ್ಯವೇ ಅಂತ ಮೊದಲು ಪರೀಕ್ಷಿಸಿಕೊಳ್ಳುವುದು ಬಹಳ ಮುಖ್ಯ. ಇದು ಡಿಜಿಟಲ್ ಯುಗದ ನಾಗರಿಕ ಪ್ರಜ್ಞೆ ಅಂತ ನಾನು ನಂಬುತ್ತೇನೆ.
4: ಈಗ ಸಾಕಷ್ಟು ಜನ ಯಾವುದೋ ಒಂದು ನ್ಯೂಸ್ ಬಂದ್ರೆ ಅದನ್ನ ಸ್ಪ್ರೆಡ್ ಮಾಡಿಬಿಡ್ತಾರೆ ಸರ್. ಸೊ ಈಗ ಉಜಿರೆಯ ವಿದ್ಯಾರ್ಥಿಗಳು, ಹೆಚ್ಚಾಗಿ ವಿದ್ಯಾರ್ಥಿಗಳು ಎಲ್ಲರೂ ಸ್ಮಾರ್ಟ್ ಫೋನ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಸೊ ಆ ವಿದ್ಯಾರ್ಥಿಗಳು ಅಥವಾ ರೈತರು, ಈ ಸಣ್ಣ ಪುಟ್ಟ ವ್ಯಾಪಾರಿಗಳೇನಿರ್ತಾರೆ, ಅವರು ಎಲ್ಲೋ ದೂರದಲ್ಲಿ ಯುದ್ಧ ಆಗ್ತಿರೋದು, ಅದರಿಂದ ನಮ್ಗೇನ್ ತೊಂದರೆ ಆಗುತ್ತೆ, ಹೋಗ್ಲಿ ಬಿಡು ಅಂತೇಳಿ ಬಿಟ್ಟು ಬಿಡ್ತಾರೆ. ಅವರು ಅದನ್ನ ತಿಳ್ಕೊಳ್ಳುವಂತದ್ದು ಎಷ್ಟು ಇಂಪಾರ್ಟೆಂಟ್ ಇದೆ ಸರ್, ಅವ್ರು ಯಾಕೆ ತಿಳ್ಕೋಬೇಕು ಈ ಯುದ್ಧದ ಬಗ್ಗೆ?
5: ನೋಡಿ, ಉಜಿರೆ ಅಂತ ಹೇಳಿದ್ರೆ ಒಂದು ಹಳ್ಳಿ ಅಲ್ಲ, ದೊಡ್ಡ ಪಟ್ಟಣ ಕೂಡ ಅಲ್ಲ. ಇಲ್ಲಿ ಕೃಷಿ, ಶಿಕ್ಷಣ, ವ್ಯಾಪಾರ, ಸೇವಾ ಕ್ಷೇತ್ರ ಎಲ್ಲ ಇರುವಂತ ಒಂದು ಪ್ರದೇಶ. ಹಾಗಾಗಿ ಜಾಗತಿಕ ಸಂಘರ್ಷದ ಪರಿಣಾಮ ಇಲ್ಲಿ ನೇರವಾಗಿ ಅಲ್ಲದಿದ್ರೂ ಕೂಡ ಪರೋಕ್ಷವಾಗಿ ಕ್ರಮೇಣವಾಗಿ ಕಾಣಿಸಿಕೊಳ್ತದೆ. ನಮ್ಗೆಲ್ಲ ಗೊತ್ತಿದೆ, ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ಸಾಗಾಣಿಕೆ ವೆಚ್ಚ ಬೆಲೆಗಳು ಜಾಸ್ತಿ ಆಗೋದು, ರೈತರಿಗೆ ಅವರ ವೆಚ್ಚ ಜಾಸ್ತಿ ಆಗುವಂತದ್ದು, ವಿದ್ಯಾರ್ಥಿಗಳಿಗೆ ಆಹಾರದ ವೆಚ್ಚ, ಹಾಸ್ಟೆಲ್ ವೆಚ್ಚ, ಫೀಸ್ಗಳು ಜಾಸ್ತಿ ಆಗುವಂತದ್ದು, ಸಣ್ಣವೇ ಇದೆಲ್ಲ ಸಾಮಾನ್ಯವಾಗಿ ಅದೇ ಇರುವಂತದ್ದು. ಆದ್ರೆ ಇದೆಲ್ಲವೂ ಕೂಡ ಒಂದೇ ದಿನದಲ್ಲಿ ಕಾಣಿಸಿಕೊಳ್ಳುವಂತದಲ್ಲ. ಹಾಗಾಗಿ ನಾವು ಭಯ ಪಡುವ ಅಗತ್ಯ ಇಲ್ಲ. ನಾವು ಹಿಂದೆ ಭಾರತ ನಮ್ಮ ದೇಶ ಇಂತ ಅನೇಕ ಸವಾಲುಗಳನ್ನ ಎದುರಿಸಿದೆ, ಯಶಸ್ವಿಯಾಗಿ ನಿರ್ವಹಿಸಿದೆ. ಆದ್ರೆ ಉಜಿರೆಯಂತ ಹಳ್ಳಿಯೂ ಅಲ್ಲ ಪಟ್ಟಣವೂ ಅಲ್ಲ ಅನ್ನುವ ಪ್ರದೇಶದ ಜನರಿಗೆ ನನ್ನ ಒಂದು ಸಂದೇಶ ಇದೆ. ಏನಂತ ಹೇಳಿದ್ರೆ, ಜಾಗತಿಕ ಬೆಳವಣಿಗೆಗಳ ಬಗ್ಗೆ ನಮ್ಗೆ ಅರಿವು ಇರಬೇಕು, ಆದ್ರೆ ಆತಂಕ ಬೇಡ. ಖರ್ಚಿನಲ್ಲಿ ಮಿತವ್ಯಯವನ್ನ ಸಾಧಿಸಬೇಕು, ಉಳಿತಾಯದಲ್ಲಿ ಶಿಸ್ತು ಬೇಕು, ವದಂತಿಗಳಿಂದ ದೂರ ಇರಬೇಕು. ಇವೇ ಇಂಥ ಸಂದರ್ಭಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಕೊಡೋದು ರಕ್ಷಣಾ ಕವಚ. ಯುದ್ಧ ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿ ನಡೆಯಬಹುದು, ಆದ್ರೆ ಜಾಣ್ಮೆಯ ಆರ್ಥಿಕ ನಿರ್ಧಾರಗಳು ನಮ್ಮ ನಮ್ಮ ಮನೆಯಲ್ಲಿ ಆಗಬೇಕು. ಉಜಿರೆಯ ಪ್ರತಿಯೊಂದು ಮನೆಯಲ್ಲಿ ಕೂಡ ಯುದ್ಧ ನಡೀತಾ ಇರುವಾಗ ಅದರ ಪರಿಣಾಮ ಮುಂದಕ್ಕೆ ಏನಾಗಬಹುದು, ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಳಬಹುದು, ಮುಖ್ಯವಾಗಿ ಅನಗತ್ಯ ವೆಚ್ಚವನ್ನು ಕಡಿಮೆ ಮಾಡುವುದು, ಮಿತ ವ್ಯಯ ಮತ್ತು ಉಳಿತಾಯ. ಮತ್ತೊಂದು ನೀವು ಕೇಳಿದ್ರಿ, ಉಜಿರೆಯ ವಿದ್ಯಾರ್ಥಿಗಳು ರೈತರು ಈ ಬೆಳವಣಿಗೆಗಳನ್ನು ಯಾಕೆ ಗಮನಿಸಬೇಕು ಅಂತ, ಅದು ನಿಮ್ಮ ಎರಡನೇ ಪ್ರಶ್ನೆ ಆಗಿತ್ತು. ಇದರಲ್ಲಿ ನೋಡಿ, ದೂರದ ಯುದ್ಧ ಮತ್ತು ನಮ್ಮ ಹಳ್ಳಿಗೆ ಏನು ಸಂಬಂಧ ಅಂದ್ರೆ, ಈ ಜಾಗತೀಕರಣದ ಯುಗದಲ್ಲಿ ಜಗತ್ತಿನ ಒಂದು ಭಾಗದಲ್ಲಿ ನಡೆಯುವಂತ ಘಟನೆ ಮತ್ತೊಂದು ಭಾಗದ ಜನರ ಮೇಲೆ ಪರಿಣಾಮ ಬೀರ್ತದೆ. ನಾವು ತಮಾಷೆಗೆ ಬಟರ್ಫ್ಲೈ ಇಫೆಕ್ಟ್ ಅಂತ ಹೇಳ್ತೇವೆ. ಎಲ್ಲೋ ಒಂದು 100 ಕಿಲೋಮೀಟರ್ 1,000 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಟ್ಟೆ ಹಾರಿದ್ರೆ ಅದಕ್ಕೆ ಅನುಕೂಲಕರವಾದ ವಾತಾವರಣ ಸಿಕ್ಕಿದ್ರೆ ಅದು ಇಲ್ಲಿ ಬಿರುಗಾಳಿಯಾಗಿ ಪರಿಣಮಿಸಬಹುದು ಅಂತ ಹೇಳ್ತಾರೆ. ಇದಕ್ಕೆ ಬಟರ್ಫ್ಲೈ ಇಫೆಕ್ಟ್ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಇದೆಲ್ಲವನ್ನು ನಾವು ಗಮನಿಸಬೇಕು. ವಿದ್ಯಾರ್ಥಿಗಳು ಮುಖ್ಯವಾಗಿ ಈ ಸಂಘರ್ಷದ ಬಗ್ಗೆ ತಿಳ್ಕೊಳ್ಬೇಕು, ಯಾಕಂದ್ರೆ ಇದು ಕೇವಲ ಯುದ್ಧದ ವಿಷಯ ಅಲ್ಲ. ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಅಂತಾರಾಷ್ಟ್ರೀಯ ಅಧ್ಯಯನ ಅಥವಾ ಭೂಗೋಳ, ಇಂಧನ ಭದ್ರತೆ, ಜಾಗತಿಕ ವ್ಯಾಪಾರಗಳ ಸಂಬಂಧ, ಇದೆಲ್ಲ ಅರ್ಥ ಮಾಡಿಕೊಳ್ಳುವ ಅವಕಾಶ. ಯಾಕೆ ಬೆಲೆ ಜಾಸ್ತಿ ಆಗ್ತದೆ ಅನ್ನುವ ಕುತೂಹಲ ವಿದ್ಯಾರ್ಥಿಗೆ ಬಂದ್ರೆ ಇದರ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಏನು ಅಂತ ಗೊತ್ತಾದ್ರೆ ಪರಿಣಾಮ ಏನು ಅಂತ ಗೊತ್ತಾಗುತ್ತೆ. ಪರಿಣಾಮದಿಂದ ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಬಹುದು ಅನ್ನುವ ತಿಳುವಳಿಕೆ ಕೂಡ ಅವನಿಗೆ ಬರ್ತದೆ. ಹಾಗಾಗಿ ಒಬ್ಬ ಉತ್ತಮ ನಾಗರಿಕರಾಗಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳು ಈ ಸಂಘರ್ಷದ ಹಿಸ್ಟ್ರಿ ಕಲಿಯಬೇಕು. ಯಾಕೆ, ಕಾರಣ ಏನು, ಯಾವ ಕಾರಣಗಳಿಂದ ಇಂತಹ ಸಂಘರ್ಷಗಳು ಆಗಿದೆ, ಏನೆಲ್ಲ ಒತ್ತಡಗಳು ಬಂದಿದೆ, ಇದನ್ನು ತಿಳ್ಕೊಳ್ಳುವಂತದ್ದು ಅವರ ನಾಲೆಜ್ ಹಾರಿಸನ್ ಅಂತ, ಹಾರಿಸನ್ ಆಫ್ ನಾಲೆಜ್ ಅಂತ ಹೇಳ್ತೇವೆ. ಅವರ ಜ್ಞಾನದ ಮಟ್ಟ ಜಾಸ್ತಿ ಆಗುತ್ತೆ. ರೀಸನಿಂಗ್, ಈ ಕಾರಣಗಳು ಹುಡುಕ್ಲಿಕ್ಕೆ, ಅದರ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಇವತ್ತು ಏನೆಲ್ಲ ಬೇಕು ಸ್ಕಿಲ್ಗಳು, ಅದೆಲ್ಲ ಬೇಕಾದ್ರೆ ಇದನ್ನು ಅಧ್ಯಯನ ಮಾಡಿದ್ರೆ ಸಾಕು. ಇದರಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಸಾಕು ಒಬ್ಬ ವಿದ್ಯಾರ್ಥಿ. ರೈತರಂತೂ ಬಹಳ ಸಮೀಪದಲ್ಲಿ ಇದನ್ನು ಗಮನಿಸಬೇಕು, ಯಾಕಂದ್ರೆ ಅವರ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ. ನಾನು ಆಗ್ಲೇ ಹೇಳಿದ್ದೇನೆ, ಸಣ್ಣ ಉದ್ಯಮಿಗಳು ಇದನ್ನ ಗಮನಿಸಬೇಕು. ಇರಾನ್ ನಲ್ಲಿ ಯುದ್ಧ ನಡೆದ್ರೆ ನಮ್ಮ ಹಳ್ಳಿಯ ರೈತನಿಗೆ ಏನು ಸಂಬಂಧ, ವಿದ್ಯಾರ್ಥಿಗೆ ಏನು ಸಂಬಂಧ, ವ್ಯಾಪಾರಿಗೆ ಏನು ಸಂಬಂಧ ಎನ್ನುವುದು ಸಹಜ ಪ್ರಶ್ನೆ. ಆದ್ರೆ ಅರ್ಥಶಾಸ್ತ್ರ ನಮಗೆ ಬಹಳ ಮಹತ್ವವಾದ ಪಾಠವನ್ನ ಹೇಳ್ತದೆ. ಜಗತ್ತು ಇಂದು ಪರಸ್ಪರ ಅವಲಂಬಿತ ಕುಟುಂಬ. ಒಂದೆಡೆ ಆರ್ಥಿಕ ಅಲೆಗಳು ಉಂಟಾದ್ರೆ ಸಾವಿರಾರು ಕಿಲೋಮೀಟರ್ ದೂರದ ಹಳ್ಳಿಯ ತೀರವನ್ನು ಕೂಡ ಅದು ತಲುಪ್ತದೆ, ಯಾರನ್ನು ಅದು ಬಿಡೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಪಾಠ ಪುಸ್ತಕದ ಜೊತೆಗೆ ಹೊರಗಿನ ಜಗತ್ತನ್ನ ಓದಬೇಕು. ಕೇವಲ ಪುಸ್ತಕವನ್ನ ಓದುವುದಲ್ಲ, ಜಗತ್ತನ್ನು ಓದಬೇಕು. ಇಂದಿನ ಯುದ್ಧಗಳು ಕೇವಲ ಗಡಿಗಳಿಗಾಗಿ ನಡೀತಾ ಇಲ್ಲ, ಇಂದಿನ ಯುದ್ಧಗಳು ಇಂಧನ, ವ್ಯಾಪಾರ, ತಂತ್ರಜ್ಞಾನ, ಜಾಗತಿಕ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುವಂತಹ ಘಟನೆಗಳು. ಈ ಅರಿವು ನಿಮ್ಮನ್ನ ಪರೀಕ್ಷೆಯಲ್ಲಿ ಮಾತ್ರ ಅಲ್ಲ, ಜೀವನದ ಪರೀಕ್ಷೆಯಲ್ಲಿ ಯಶಸ್ವಿಗಳನ್ನಾಗಿ ಮಾಡುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಓದಲೇಬೇಕು, ರೈತರು ಸಣ್ಣ ಉದ್ದಿಮೆದಾರರು ಓದಬೇಕು. ಹಾಗಾಗಿ ನೋಡಿ, ನಾವು ಹೇಳ್ತೇವಲ್ಲ ಇತ್ತೀಚಿನ ದಿನಗಳಲ್ಲಿ ಸ್ಥಳೀಯ ಉತ್ಪಾದನೆ ಜಾಗತಿಕ ಪರಿಣಾಮ ಅಂತ ಹೇಳ್ತೇವೆ. ಈ ಜಗತ್ತಿವತ್ತು ನಡೀತಾ ಇರುವಂತದ್ದು ಕೂಡ ಇದೇ ಒಂದು ತತ್ವದ ಮೇಲೆ. ಆದ್ರಿಂದ ಜಗತ್ತಿನಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಕೇವಲ ಕುತೂಹಲಕ್ಕಾಗಿ ಅಲ್ಲ, ಅದು ಆರ್ಥಿಕ ಜಾಗೃತಿಯ ಲಕ್ಷಣ ಕೂಡ ಹೌದು. ನ ಭಯಂಚ ಅಸ್ತಿ ಜಾಗೃತ, ಯಾರು ಸದಾ ಜಾಗೃತನಾಗಿರ್ತಾನೆಯೋ ಅವನು ನಿರ್ಭಯನಾಗಿರಬಹುದು ಅಂತ ಹೇಳಿದೆ. ಆನೋಭದ್ರ ಕೃತವೋ ಎಂತೂ ವಿಶ್ವತಃ, ಜಗತ್ತಿನ ಎಲ್ಲ ಮೂಲೆಗಳಿಂದ ವಿಷಯಗಳು ಬರಲಿ ಅಂತ ಹೇಳಿದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೆಯುವಂತ ಯುದ್ಧದ ಘಟನೆಗಳು ಕೂಡ ನಾವು ತಿಳ್ಕೊಳ್ಬೇಕಲ್ಲ. ತಿಳ್ಕೊಂಡು ನ ಭಯಂಚ ಅಸ್ತಿ ಜಾಗೃತ, ನಾವು ಜಾಗೃತರಾಗಿದ್ರೆ ಭಯ ಪಡುವ ಅಗತ್ಯ ಇಲ್ಲ. ಆದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ವಿಶ್ವವನ್ನ ಓದಬೇಕು, ಪ್ರತಿಯೊಬ್ಬ ರೈತನು ಕೂಡ ವಿಶ್ವದ ಮಾರುಕಟ್ಟೆಯನ್ನ ಗಮನಿಸಬೇಕು, ಪ್ರತಿಯೊಬ್ಬ ಉದ್ಯಮಿ ಬೊಂಬಾಯಿಯಲ್ಲಿರಲಿ, ಬೆಂಗಳೂರಿನಲ್ಲಿರಲಿ, ಉಜಿರೆಯಲ್ಲಿರಲಿ, ಅವನು ಜಾಗತಿಕ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ದೂರದಲ್ಲಿ ಹೊತ್ತಿಕೊಳ್ಳುವ ಬೆಂಕಿಯ ಉರಿ ತಡವಾದ್ರೂ ನಮ್ಮ ಮನೆಯ ಜಗಲಿಯನ್ನು ತಟ್ಟಬಹುದು. ಆದ್ದರಿಂದ ಜಾಗತಿಕ ಅರಿವೇ ಸ್ಥಳೀಯ ಸಮೃದ್ಧಿಯ ನೆಮ್ಮದಿಯ ಮೂಲ ಅಂತ ನಾನು ಹೇಳ್ತೇನೆ.
4: ಸರಿ, ಈಗ ಉಜಿರೆಯಲ್ಲಿ ವಾಸಿಸುತ್ತಿರುವಂತಹ ಜನಗಳ ಕುಟುಂಬ ಅಥವಾ ವಿದ್ಯಾರ್ಥಿಗಳು ಅಥವಾ ಸಾಮಾನ್ಯ ಜನರು ಯಾರೇ ಆಗಿರ್ಬೋದು, ಇವರು ಹೋಗಿ ಬೆಲೆ ಏರಿಕೆಯನ್ನ ತಡೆಯೋಕ್ಕಾಗಲ್ಲ ಅಥವಾ ಈ ಯುದ್ಧವನ್ನ ನಿಲ್ಸೋಕ್ಕಾಗಲ್ಲ. ಸೊ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಇವ್ರು ತಗೊಳ್ಬೇಕಾಗುತ್ತೆ. ಆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡ್ರೆ ಇವರಿಗೆ ಅದರಿಂದ ತೊಂದರೆ ಸ್ವಲ್ಪ ಕಡಿಮೆ ಆಗ್ಬಹುದು ಸರ್?
5: ನೋಡಿ, ಅಲ್ಲಿ ಯುದ್ಧ ಆಗಿದೆ, ಆರಂಭ ಆಗಿದೆ ಅಂತ ಹೇಳಿದ ಕೂಡಲೇ ನಾವು ಭಯ ಪಡುವುದಲ್ಲ, ನಾವು ಸಿದ್ಧರಾಗಬೇಕು. ನಾವೇನ್ ಮಾಡಬೇಕು ಅಂತ ಆಗ್ಲೇ ಹೇಳಿದ್ದೆ ನಾನು. ಪ್ರತಿಯೊಂದು ಕುಟುಂಬ ಕೂಡ ತನ್ನ ಆದಾಯ ಮತ್ತು ಲೆಕ್ಕವನ್ನು ಇಟ್ಟುಕೊಳ್ಳುವ ಅಭ್ಯಾಸ ಬೇಕು. ನಮ್ಮಲ್ಲಿ ಲೆಕ್ಕ ಇಲ್ಲ, ಪಾಕೆಟ್ ನಲ್ಲಿ ಎಷ್ಟು ಹಣ ಇದೆ ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಆದಾಯ ಎಷ್ಟು, ನಮ್ಮ ವೆಚ್ಚ ಎಷ್ಟು ಅನ್ನೋದನ್ನ ಲೆಕ್ಕ, ಬಜೆಟ್ ಬಹಳ ಮುಖ್ಯ. ಹಣ ಎಲ್ಲಿಂದ ಬರ್ತದೆ, ಎಲ್ಲಿಗೆ ಹೋಗ್ತದೆ ಎನ್ನುವ ಅರಿವು ನಮ್ಮಲ್ಲಿದ್ರೆ ಅನಗತ್ಯ ವೆಚ್ಚ ಕಡಿಮೆ ಆಗುತ್ತೆ. ಯುದ್ಧದಿಂದಾಗಿ ಬೆಲೆಗಳು ಜಾಸ್ತಿ ಆದರೂ ಕೂಡ ಅಗತ್ಯ ವಸ್ತುಗಳನ್ನು ಕೊಂಡುಕೊಂಡು ಅನಗತ್ಯ ವಸ್ತುಗಳನ್ನು ನಾವು ಕೊಂಡುಕೊಳ್ಳದೆ ಇದ್ರೆ ಅಥವಾ ಮುಂದೂಡಿದ್ರೆ ನಮ್ಮ ಬಜೆಟ್ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಆಗತ್ತೆ. ನೆನ್ಪಿಟ್ಟುಕೊಳ್ಳಿ, ಇನ್ನೂ ನಮಗೆ ಅಭ್ಯಾಸ ಆಗಲಿಲ್ಲ. ಸಾಮಾನ್ಯವಾಗಿ ನಮ್ಮ ಹಳ್ಳಿಯಲ್ಲಿ ಸ್ವಸಹಾಯ ಗುಂಪುಗಳಿದೆ ನೋಡಿ, ಅವರಲ್ಲಿ ಇರುವಂತಹ ಉಳಿತಾಯದ ಮನೋವೃತ್ತಿ ಇವತ್ತಿನ ಯುವಕರು ಉದ್ಯೋಗಕ್ಕೆ ಹೋಗುವವರಲ್ಲಿ ಇಲ್ಲ. ಇದು ಬಹಳ ದೊಡ್ಡ ಒಂದು ಸಮಸ್ಯೆ ನೋಡಿ. ಆ ಹಳ್ಳಿಯಲ್ಲಿ ಬಹಳ ಹಿಂದಿನ ಕಾಲದಲ್ಲಿ ಯಾವುದೋ ಮೆಣಸಿನ ಡಬ್ಬದಲ್ಲೋ ಇನ್ಯಾವುದೋ ಡಬ್ಬದಲ್ಲೂ ಹಣವನ್ನು ಒಟ್ಟು ಮಾಡಿ ಇಡ್ತಾ ಇದ್ರಲ್ಲ, ಆ ಪ್ರವೃತ್ತಿ ಹಳ್ಳಿಯ ಮಹಿಳೆಯರಲ್ಲಿ ಇವತ್ತು ಇದೆ, ಆದ್ರೆ ನಮ್ಮ ಯುವಕರಲ್ಲಿ ಇಲ್ಲ. ಇದು ನನಗೆ ಬಹಳ ದುಃಖವಾಗುವಂತದ್ದು. ಹಾಗಾಗಿ ಉಳಿತಾಯವನ್ನ ಜೀವನದ ಭಾಗವಾಗಿ ಇಟ್ಕೊಳ್ಬೇಕು. ಆದಾಯ ದೊಡ್ಡದಿರ್ಬೇಕು ಅಂತ ಹೇಳಿಲ್ಲ, ಉಳಿತಾಯದ ಅಭ್ಯಾಸ ಮಾತ್ರ ದೊಡ್ಡದಿರ್ಬೇಕು. ಇಂದಿನ ಸಣ್ಣ ಉಳಿತಾಯ ನಾಳಿನ ದೊಡ್ಡ ರಕ್ಷಣೆ ಎನ್ನುವ ಭಾವನೆ ನಮ್ಮಲ್ಲಿ ಇರಬೇಕು. ಮೊನ್ನೆದಾಗಿ ಸಾಲ ಕೊಡುವವರು ಎಷ್ಟೋ ಇರಬಹುದು, ನಮ್ಮನ್ನು ಕರೆದು ಸಾಲ ಕೊಡ್ತಾರೆ. ತಗೊಳ್ಳುವವನಿಗೆ ವಿವೇಚನೆ ಬೇಕು, ಯಾಕಂದ್ರೆ ಅವನು ಹಿಂದೆ ಕಟ್ಟಬೇಕಲ್ಲ, ಬಡ್ಡಿ ಸಮೇತ ಹಿಂದೆ ಕಟ್ಟಬೇಕಲ್ಲ. ತಾನು ತಗೊಂಡ ಸಾಲವನ್ನ ಉತ್ಪಾದಕ ಚಟುವಟಿಕೆಗೆ ತೊಡಗಿಸಿದ್ರೆ ಮಾತ್ರ ಅವನಿಗೆ ಹಿಂದೆ ಕೊಡುವ ಸಾಮರ್ಥ್ಯ ಬರುತ್ತೆ. ಆದ್ರೆ ನಾವು ಹೆಚ್ಚಿನವರು ತಗೊಳ್ಳುವಂತ ಸಾಲ ಇಲ್ಲ, ಇದು ನಮ್ಗೆ ನೆಸೆಸರಿ ಅಲ್ಲ, ಕಂಫರ್ಟ್ ಕೊಡ್ತದೆ, ನಮ್ಮ ಜೀವನದಲ್ಲಿ ಸುಖವನ್ನ ಕೊಡ್ತದೆ. ಇದರಿಂದ ನಮ್ಮ ಉತ್ಪಾದನೆ ಜಾಸ್ತಿ ಆಗ್ತದ ಇಲ್ಲ. ಲಕ್ಸುರಿ, ಹೆಚ್ಚಿನ ವಸ್ತುಗಳು ಲಕ್ಸುರಿ ಐಟಮ್ಸ್, ವೇಸ್ಟ್ ಐಟಮ್ಸ್. ಹಾಗಾಗಿ ಸಾಲ ಮಾಡುವುದು ಕೇವಲ ಆಡಂಬರಕ್ಕಾಗಿ ಮಾಡದೆ, ಕುಟುಂಬವನ್ನ ಸಂಕಷ್ಟಕ್ಕೆ ತಳ್ಳುವಂತ ಸಾಲವನ್ನ ಮಾಡದೆ ಉತ್ಪಾದಕ ಸಾಲವನ್ನ ಮಾಡಿದ್ರೆ ಒಳ್ಳೆಯದು. ನಾಲ್ಕನೇದಾಗಿ, ನಮ್ಮ ರೈತರಿದ್ದಾರಲ್ಲ, ಅದೇ ಬೆಳೆಯನ್ನ ಹಿಂದಿನ ಬೆಳೆಯನ್ನೇ ಬೆಳೆಸಿದ್ರೆ ಪ್ರಯೋಜನ ಇಲ್ಲ. ಮಾರುಕಟ್ಟೆಯಲ್ಲಿ ಇವತ್ತು ಯಾವುದಕ್ಕೆ ಬೇಡಿಕೆ ಇದೆ, ಯಾವ ವಸ್ತುಗಳಿಗೆ ಬೇಡಿಕೆ ಇದೆ, ಕೇವಲ ತಾನು ಉತ್ಪಾದನೆ ಮಾಡಿದ ವಸ್ತುವನ್ನ, ತಾನು ಉತ್ಪಾದನೆ ಮಾಡಿದ್ದನ್ನ ಜನ ಕೊಂಡುಕೊಳ್ಳಬೇಕು ಅನ್ನೋ ಭಾವನೆ ಹೋಯಿತು. ಇವತ್ತು ಮಾರುಕಟ್ಟೆಗೆ ಏನು ಬೇಕು ಆ ವಸ್ತುವನ್ನ, ಅವರ ಆಶೆಗಳಿಗೆ ಅನುಗುಣವಾದ ವಸ್ತುಗಳನ್ನ ರೈತ ಬೆಳೆದ್ರೆ ಮಾತ್ರ ಜನ ತಗೊಳ್ತಾರೆ. ಯಾಕಂದ್ರೆ ಇವತ್ತು ಜಗತ್ತು ಹಳ್ಳಿಯಾಗಿ ಬಿಟ್ಟಿದೆ. ಹಾಗಾಗಿ ರೈತರು ಪೂರಕ ಆದಾಯದ ಮಾರ್ಗಗಳನ್ನ ಅಭಿವೃದ್ಧಿ ಪಡಿಸಿಕೊಳ್ಳಬೇಕು. ಹಾಗಾಗಿ ಒಂದು ಆದಾಯದ ಬದಲು ಅನೇಕ ಆದಾಯದ ಮೂಲಗಳು ಇದ್ರೆ ಕುಟುಂಬದ ಆರ್ಥಿಕ ಭದ್ರತೆಯನ್ನ ಹೆಚ್ಚಿಸ್ತದೆ. ಇನ್ನೂ ಒಂದು ವಿಷಯ ಹೇಳ್ತೇನೆ, ನಮ್ಮ ಯುವಕರು ಇದ್ದಾರಲ್ಲ, ಈ ದೇಶದ ಆಸ್ತಿ, ಜಗತ್ತಿನ ಆಸ್ತಿ. ಇವತ್ತು ಏನು ವಿಶ್ವ ಇದೆ ಅದು ಯುವಕರ ವಿಶ್ವ. ಹಾಗಾಗಿ ಯುವಕರು ಅದೇ ಪುಸ್ತಕ ಇಲ್ಲ, ಹೊಸ ಕೌಶಲಗಳು ಬೇಕು. ಯಾವ ಕೌಶಲಗಳು ಬೇಕು ಅಂತ ಹೇಳಿದ್ರೆ, ಆರ್ ಯು ಇಂಡಸ್ಟ್ರಿ ರೆಡಿ? ಉದ್ಯೋಗ ನಿಮ್ಮಿಂದ ಬೇರೆ ಬೇರೆ ಕೌಶಲಗಳನ್ನ ನಿರೀಕ್ಷೆ ಮಾಡುತ್ತೆ. ಬಹಳ ಹಿಂದೆ ಕೇವಲ ಒಬ್ಬ ವಿದ್ಯಾರ್ಥಿ ಪಾಠವನ್ನ ಓದಿ ಅದನ್ನು ರೀಪ್ರೊಡ್ಯೂಸ್ ಮಾಡಿದ್ರಾಯ್ತು, ಪರೀಕ್ಷೆಯಲ್ಲಿ ಬರೆದ್ರೆ ಅಂಕ ಬರೆದ್ರೆ ಅದರ ಮೇಲೆ ಅವನಿಗೆ ಉದ್ಯೋಗ. ಇವತ್ತು ಅದಲ್ಲ, ಕೌಶಲಗಳು ಮುಖ್ಯ. ಹಾಗಾಗಿ ಬದಲಾಗ್ತಿರುವಂತಹ ಜಗತ್ತಿನಲ್ಲಿ ಕೌಶಲ್ಯವೇ ಅತ್ಯುತ್ತಮ ಬಂಡವಾಳ. ಶಿಕ್ಷಣದ ಜೊತೆಗೆ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗದ ಕೌಶಲಗಳನ್ನು ಬೆಳೆಸಿಕೊಳ್ಳಬೇಕು. ದಯವಿಟ್ಟು ವದಂತಿಗಳಿಗೆ ಕಿವಿ ಕೊಡಬೇಡಿ. ಅಲ್ಲಿ ಯುದ್ಧ ಆಗ್ತದೆ, ಬೆಲೆ ಜಾಸ್ತಿ ಆಗುತ್ತೆ ಅನ್ನೋ ಭಯ ಬೇಡ, ನಾವು ಸಿದ್ಧರಾಗಿರೋಣ. ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಕಷ್ಟ ಕಾಲದಲ್ಲಿ ಕಾಪಾಡುವುದು ದುಡಿಮೆ, ಉಳಿತಾಯ ಮತ್ತು ಒಗ್ಗಟ್ಟು. ಮೂರು ವಿಷಯಗಳು ಯಾವ್ದೆಲ್ಲ? ಒಂದು ದುಡಿಮೆ, ನಾವು ದುಡಿಯಬೇಕು. ಎರಡನೇದಾಗಿ ನಾವು ಉಳಿತಾಯ ಮಾಡಬೇಕು ಮತ್ತು ಒಗ್ಗಟ್ಟು ಕೆಲಸ ಮಾಡಬೇಕು. ಉಳಿತಾಯ ವರ್ಕ್ ಸೇವ್ ಅಂಡ್ ಯುನೈಟ್, ಆಗ ಮಾತ್ರ ನಮ್ಗೆ ಈ ಸಮಯದಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಬಹುದು. ಹಾಗಾಗಿ ಕುಟುಂಬದಲ್ಲಿ ಪರಸ್ಪರ ವಿಶ್ವಾಸ ಇದ್ರೆ, ಖರ್ಚಿನಲ್ಲಿ ಶಿಸ್ತು ಇದ್ರೆ, ಆದಾಯದಲ್ಲಿ ವೈವಿಧ್ಯತೆ ಇದ್ರೆ, ಸಮಾಜದಲ್ಲಿ ಸಹಕಾರ ಮನೋಭಾವ ಇದ್ರೆ, ಯಾವುದೇ ಆರ್ಥಿಕ ಸಂಕಷ್ಟವನ್ನ ನಾವು ಬಹಳ ಧೈರ್ಯವಾಗಿ ಎದುರಿಸಬಹುದು. ಕೊನೆಗೊಂದು ಹೇಳ್ತೇನೆ, ಸಮೃದ್ಧ ಕುಟುಂಬಗಳು ಹೆಚ್ಚು ಸಂಪಾದಿಸುವುದರಿಂದ ಸಮೃದ್ಧ ಆಗುವುದಿಲ್ಲ. ಸಂಪಾದಿಸಿದ ಹಣವನ್ನು ವಿವೇಕದಿಂದ ಬಳಸುವುದರಿಂದ ಮಾತ್ರ ಸಮೃದ್ಧ ಆಗುತ್ತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ, ಹೆಚ್ಚು ದುಡಿತೇನೆ, ಹೆಚ್ಚು ಸಂಪಾದನೆ ಮಾಡ್ತೇನೆ, ನಾನು ಸಮೃದ್ಧನಾಗ್ತೇನೆ. ಇಲ್ಲ, ನೀವು ಸಂಪಾದಿಸಿದ ಹಣವನ್ನ ಹೇಗೆ ವಿವೇಕದಿಂದ ಖರ್ಚು ಮಾಡ್ತೀರಿ ಅದು ನಿಮಗೆ ಸಮೃದ್ಧಿಯನ್ನ ತಂದು ಕೊಡ್ತದೆ. ಹಾಗಾಗಿ ಜಗತ್ತಿನಲ್ಲಿ ಆರ್ಥಿಕ ಬಿರುಗಾಳಿಯನ್ನ ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮನೆಯ ಆರ್ಥಿಕ ದೋಣಿಯನ್ನು ಶಿಸ್ತು, ಉಳಿತಾಯ ಮತ್ತು ಪರಿಶ್ರಮದ ತೆಪ್ಪಗಳಿಂದ ರಕ್ಷಿಸಬಹುದು. ಕೇಳಿ,
4: ಕೊನೆಯದಾಗಿ ಒಂದು ಪ್ರಶ್ನೆ ಸರ್, ಉಜಿರೆ ಜನರು ಮತ್ತೆ ನಮ್ಮ ಕೇಳುಗರಿಗೆ ಏನ್ ಸಂದೇಶ ನೀಡಲು ಬಯಸ್ತೀರಾ ಸರ್?
5: ಸಾಮಾನ್ಯ ತುಂಬಾ ವಿಷಯ ಹೇಳಿದ್ದೇನೆ, ಒಂದು ನೆನಪಿರ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದೆ, ನಮ್ಗೇನು ಸಂಬಂಧ ಅಂತ ಇಂಡಿಫರೆಂಟ್ ಆಗಿ ನಾವಿರುವುದು ಬೇಡ. ಅದು ನಮ್ಮ ಮೇಲೆ ಪರಿಣಾಮ ಬೀರ್ತದೆ ಅನ್ನುವ ಭಾವನೆ ನಮ್ಗೆ ಬೇಕು. ಭಯ ಬೇಡ, ಆತಂಕ ಅಗತ್ಯ ಇಲ್ಲ. ಪ್ರತಿಯೊಂದು ಜನ, ಪ್ರತಿಯೊಂದು ಕುಟುಂಬ ಕೂಡ ಸರಳ ಕ್ರಮಗಳನ್ನು ಅನುಸರಿಸಬೇಕು. ಇವಾಗಲೇ ಹೇಳಿದ್ದೇನೆ, ಆದಾಯಕ್ಕೆ ಅನುಗುಣವಾಗಿ ಖರ್ಚು ಮಾಡಿ. ಆದಾಯಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಡಿ. ಅನಗತ್ಯ ಸಾಲ ಬೇಡ, ಉಳಿತಾಯ ಮಾಡೋಣ. ಆಡಂಬರದ ಖರ್ಚುಗಳನ್ನು ಬಿಟ್ಟು ಬಿಡೋಣ. ಮನೆಯ ಸುತ್ತಮುತ್ತ ಸಾಧ್ಯ ಆದ್ರೆ ತರಕಾರಿ ಬೆಳೆಯಿರಿ, ಚಟ್ಟಿಯಲ್ಲಾದ್ರೆ ಚಟ್ಟಿಯಲ್ಲಿ, ಹ್ಯಾಂಗಿಂಗ್ ಪಾಟ್ ಅಲ್ಲಾದ್ರೆ ಹ್ಯಾಂಗಿಂಗ್ ಪಾಟ್ ಅಲ್ಲಿ ಗಿಡಗಳನ್ನು ಬೆಳೆಸಿ, ತರಕಾರಿಯನ್ನ ಬೆಳೆಸಿ, ಅಂಗಡಿಗೆ ಹೋಗಿ ತರುವ ಬದಲಿಗೆ ನಮ್ಮ ಮನೆಯಲ್ಲೇ ಬೆಳೆಸಬಹುದಲ್ಲ. ರೈತರು ಬೇರೆ ಬೇರೆ ಬೆಳೆಗಳನ್ನ ಮಾರುಕಟ್ಟೆಗೆ ಬೇಡಿಕೆಗೆ ಅನುಗುಣವಾಗಿ ಬೆಳೆಯುವಂತ ಪ್ರಯತ್ನವನ್ನ ಮಾಡಬೇಕು. ಮುಖ್ಯವಾಗಿ ನಮ್ಮ ಯುವಕರು, ನಮ್ಮ ವಿದ್ಯಾರ್ಥಿಗಳು ಜಗತ್ತಿನ ಬೆಳವಣಿಗೆಯನ್ನ ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಶಿಕ್ಷಣ ಪಾಠ ಪುಸ್ತಕಕ್ಕೆ ಮಾತ್ರ ಸೀಮಿತಗೊಳಿಸಬೇಡಿ ಅಂತ ನನ್ನ ವಿನಂತಿ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಹನಿ ಹನಿ ಕೂಡಿ ಹಳ್ಳ, ಕಾಸು ಕಾಸು ಕೂಡಿದರೆ ಸಂಪತ್ತು. ಅದೇ ರೀತಿ ಇಂದಿನ ಉಳಿತಾಯವೇ ನಾಳಿನ ಭದ್ರತೆ. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ, ದುಡಿಮೆ ನಮ್ಮ ಶಕ್ತಿ, ಉಳಿತಾಯ ನಮ್ಮ ಭದ್ರತೆ, ಒಗ್ಗಟ್ಟು ನಮ್ಮ ಸಂಪತ್ತು, ಮತ್ತು ನಮ್ಮ ವಿವೇಕ ನಮ್ಮ ಮಾರ್ಗದರ್ಶಕ. ಈ ನಾಲ್ಕು ಮೌಲ್ಯಗಳನ್ನು ಪಾಲಿಸಿದ್ರೆ ಯಾವುದೇ ಆರ್ಥಿಕ ಸವಾಲುಗಳನ್ನು ನಾವು ಯಶಸ್ವಿಯಾಗಿ ಎದುರಿಸಬಹುದು.
4: ಯಾವ ರೀತಿ ಯುದ್ಧ ನಮಗ್ ಪರಿಣಾಮ ಬೀಳುತ್ತೆ, ಅಥವಾ ನಮ್ಮ ಯೋಜನೆಗಳನ್ನು ಯಾವ ರೀತಿ ಹಾಕೊಂಡಿರ್ಬೇಕು ನಾವು, ಆಮೇಲೆ ನಾವು ಏನ್ ಮಾಡಿದ್ರೆ ನಮ್ಮ ಜೀವನ ಮುಂದೆ ಸುಲಭ ಆಗಿರ್ತದೆ ಅನ್ನ ಎಲ್ಲಾ ವಿಷಯಗಳನ್ನ ತುಂಬಾ ಸರಳವಾಗಿ ವಿವರಿಸಿದ್ದಾರೆ ಸರ್. ಅದಕ್ಕಾಗಿ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇಂದಿನ ವಿಶೇಷ ಕಾರ್ಯಕ್ರಮವನ್ನ ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಾನು ಆದಿತ್ಯ ಮಂಡಳಿ ನಿಮ್ಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದತರಂಗ.

ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಇವತ್ತಿನ ನನ್ನ ಶೋದಲ್ಲಿ ಏನ್ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಹಾಗಾದ್ರೆ ಕಾಯ್ತಾ ಇರಿ. ಅದಕ್ಕಿಂತ ಮುಂಚೆ ಒಂದು ಮೆಲೋಡಿಯಸ್ ಹಾಡು ಕೇಳ್ತಾವೆ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಹರ್ಷಿತಾ ಸುಶೀಲ.
1: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 ಎಫ್ಎಂ ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಸುಶೀಲ. ಅಬ್ಬಾ, ಮಳೆಗಾಲ ಬಂತು ಅಂದ್ರೆ ಸಾಕು, ಎಲ್ಲರಲ್ಲೂ ಒಂಥರ ಸಿದ್ಧತೆ ಶುರುವಾಗುತ್ತೆ. ರೈತರು ಬಿತ್ತನೆಗೆ ರೆಡಿಯಾದ್ರೆ ನಮ್ಮ ಬೈಕ್ ಸವಾರರು, ಆಫೀಸ್ಗೆ ಹೋಗೋರು ಮಳೆಯಿಂದ ಬಚಾವ್ ಆಗೋಕೆ ರೆಡಿ ಆಗಿರ್ತಾರೆ. ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂತೆ ನಾವು ಮೊದಲು ಮಾಡೋ ಕೆಲಸ ಏನಪ್ಪ ಅಂದ್ರೆ ಅಂಗಡಿಗೆ ಹೋಗಿ ಒಂದು ಒಳ್ಳೆ ರೇನ್ ಕೋಟ್ ಕೊಳ್ಳೋದು. ಆದ್ರೆ ಮಾರುಕಟ್ಟೆಯಲ್ಲಿ ಸಿಗೋ ಎಲ್ಲಾ ರೇನ್ ಕೋಟ್ಗಳು ನಮ್ಗೆ ಮಳೆಯಿಂದ ರಕ್ಷಣೆ ಕೊಡುತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ಒಂದು ಪರ್ಫೆಕ್ಟ್ ರೇನ್ ಕೋಟ್ ಆಯ್ಕೆ ಮಾಡೋದು ಹೇಗೆ? ರೈನ್ ಕೋಟ್ ಕುರಿತ ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: खुशी खजाने विद आरजे अर्शिता सुशीला।
1: वेलकम बैक रेडियो निनादा 90.4 एफएम गे खुशी खजाने कार्यक्रम नानु निम्मा आरजे हर्षिता सुशीला। ರೇನ್ಕೋಟ್ ಕೊಳ್ಳುವಾಗ ನಾವು ನೋಡಬೇಕಾದ ಮೊದಲ ಮತ್ತು ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಅದು ಮೆಟೀರಿಯಲ್. ಕೆಲವರು ಸುಮ್ಮನೆ ಕಳಪೆ ಪ್ಲಾಸ್ಟಿಕ್ ರೇನ್ಕೋಟ್ ತಗೋತಾರೆ, ಅದು ಒಂದು ವಾರಕ್ಕೆ ಹರಿದು ಹೋಗುತ್ತೆ. ಅದರ ಬದಲು ನೇಲಾನ್, ಪಾಲಿಸ್ಟರ್ ಅಥವಾ ಗೋಟೆಕ್ಸ್ ನಂತಹ ಪ್ರೀಮಿಯಂ ವಾಟರ್ ಪ್ರೂಫ್ ಮೆಟೀರಿಯಲ್ ನೋಡಿ ತಗೋಬೇಕು. ಇದು ಮಳೆ ನೀರನ್ನ ಹನಿಯೂ ಒಳಗೆ ಬಿಡಲ್ಲ. ಇನ್ನು ಎರಡನೇ ಮುಖ್ಯ ಅಂಶ

ಅಂದ್ರೆ ಫಿಟ್ ಮತ್ತು ಸೈಜ್. ಇತ್ತೀಚೆಗೆ ಎಲ್ಲರೂ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾರೆ, ಸೈಜ್ ಕನ್ಫ್ಯೂಷನ್ ಮಾಡಿಕೊಂಡು ಯಾವುದೋ ತಗೋತಾರೆ. ರೇನ್ ಕೋಟ್ ತುಂಬಾ ಟೈಟ್ ಇರಬಾರ್ದು, ಯಾಕಂದ್ರೆ ಪ್ಲಾಸ್ಟಿಕ್ ಅಥವಾ ನೈಲಾನ್ ವಸ್ತುಗಳಿಂದ ದೇಹ ಬೆವರಬಹುದು. ತುಂಬಾ ಬಿಗಿಯಾದ್ರೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಮೆಶ್ ಲೈನಿಂಗ್ ಅಥವಾ ಏರ್ ವೆಂಟ್ಸ್, ಗಾಳಿ ಆಡೋ ಜಾಗ ಇರುವಂತಹ ರೇನ್ ಕೋಟ್ ನ ತಗೋಬೇಕು. ಬೈಕ್ ರೈಡರ್ಸ್, ನೀವಂತೂ ಸೈಜ್ ಬಗ್ಗೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಈಗ ಮುಂದಿನ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತಷ್ಟು ಟಿಪ್ಸ್ ನಿಮಗಾಗಿ ಕಾಯ್ತಾ ಇದೆ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

0: खुशी खजाने विद आरजे अर्शिता शीला।
1: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ. ಮಳೆ ಬರಬೇಕಾದ್ರೆ ರಸ್ತೆಯಲ್ಲಿ ಏನು ಕಾಣಿಸಲ್ಲ, ಅದರಲ್ಲೂ ರಾತ್ರಿ ವೇಳೆ ಅಂತೂ ಕಷ್ಟವೋ ಕಷ್ಟ. ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ವಿಸಿಬಿಲಿಟಿ ಅಂದ್ರೆ ದೃಶ್ಯ ಗೋಚರತೆ ಇರೋದು ತುಂಬಾನೇ ಮುಖ್ಯ. ರೇನ್ ಕೋಟ್ ಹಿಂದೆ ಅಥವಾ ಮುಂದೆ ರಿಫ್ಲೆಕ್ಟರ್ ಸ್ಟ್ರಿಪ್ಸ್ ಇರೋದನ್ನೇ ತಗೊಳ್ಳಿ. ಇದರಿಂದ ರಾತ್ರಿ ವೇಳೆ ಹಿಂದಿನಿಂದ ಬರುವ ವಾಹನಗಳಿಗೆ ನೀವು ದೂರದಿಂದಲೇ ಸ್ಪಷ್ಟವಾಗಿ ಕಾಣಿಸ್ತೀರಾ ಮತ್ತು ಅಪಘಾತಗಳನ್ನ ಕೂಡ ತಪ್ಪಿಸಬಹುದು. ಕಪ್ಪು ಬಣ್ಣದ ರೇನ್ ಕೋಟ್ ಗಿಂತ ಕೊಂಚ ಬ್ರೈಟ್ ಬಣ್ಣದ ರಿಫ್ಲೆಕ್ಟರ್ ಇರೋ ಕೋಟ್ ಗಳನ್ನೇ ತಗೋಬೇಕು, ಯಾಕಂದ್ರೆ ಇದು ಕೂಡ ನಮ್ಮ ಜೀವಕ್ಕೆ ಸುರಕ್ಷಿತ. ಹಾಗಾದ್ರೆ ರೇನ್ ಕೋಟ್ ನ ಮುಂದಿನ ಸೀಕ್ರೆಟ್ಸ್ ಏನಿದೆ ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಗಾಗಿ ಒಂದು ಸೂಪರ್ ಹಿಟ್ ಸಾಂಗ್ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲಾ.
1: ಎಸ್, ಬ್ಯಾಕ್ ಟು ದಿ ಮ್ಯೂಸಿಕ್ ಅಂಡ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ನಾವು ರೇನ್ ಕೋಟ್ ಹಾಕೊಂಡ್ ಮೇಲೂ ನಮ್ಮ ಮೊಬೈಲ್, ಬೈಕಿ, ವಾಲೆಟ್ ಎಲ್ಲಾದ್ರೂ ನೆನೆದು ಹೋದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತಲ್ವಾ? ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ಅದರಲ್ಲಿ ಪಾಕೆಟ್ಗಳು ಎಷ್ಟಿವೆ, ಅವುಗಳು ವಾಟರ್ ಪ್ರೂಫ್ ಆಗಿವೆಯಾ ಅಥವಾ ಹೀಗೆ ಸುಮ್ಮನೆ ಇಟ್ಟಿದ್ದಾರಾ ಅಂತ ಚೆಕ್ ಮಾಡಬೇಕು. ಜಿಪ್ ಕವರ್ ಆಗಿರೋ ಪಾಕೆಟ್ಗಳು ನಿಮ್ಮ ಬೆಲೆಬಾಳುವ ವಸ್ತುಗಳನ್ನ ಮಳೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ರೇನ್ ಕೋಟ್ನ ಉದ್ದ ಮತ್ತು ಅದರ ಹುಡ್ ವಿನ್ಯಾಸವನ್ನ ನೋಡಬೇಕು. ಡಿಟ್ಯಾಚಬಲ್ ಹುಡ್ ಅಂದ್ರೆ ತೆಗಿಬಹುದಾದಂತಹ ಕ್ಯಾಪ್ ಇದ್ರೆ ಇನ್ನೂ ಸೂಪರ್. ನೀವು ಆಫೀಸ್ಗೆ ಹೋಗೋರಾಗಿದ್ರೆ ಲಾಂಗ್ ರೇನ್ ಕೋಟ್ಗಳು ಕಂಫರ್ಟಬಲ್ ಆಗಿ ಇಡೀ ದೇಹವನ್ನ ಕವರ್ ಮಾಡ್ತವೆ. ಅದೇ ನಿಮ್ಗೆ ಹೆಚ್ಚು ಮೂಮೆಂಟ್ ಬೇಕು ಅಂದ್ರೆ ಶಾರ್ಟ್ ರೇನ್ ಕೋಟ್ ಬೆಸ್ಟ್. ಅಂಗಡಿಗೆ ಹೋದಾಗ ಒಮ್ಮೆ ಧರಿಸಿ ನೋಡಿ, ಅದನ್ನ ಧರಿಸಿ ನೋಡಿದ ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಲಿಸನ್ ಅಂಡ್ ಎಂಜಾಯ್, ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ವೆಲ್ಕಮ್ ಬ್ಯಾಕ್. ಇದು ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ. ಕೊನೆಯದಾಗಿ ನೆನ್ಪಿಟ್ಟುಕೊಳ್ಬೇಕಾದ ಅಂಶ ಅಂದ್ರೆ ಅದು ಬಾಳಿಕೆ ಮತ್ತು ಕ್ವಾಲಿಟಿ. ಬರೀ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತಗೋಬಾರ್ದು. ಕಡಿಮೆ ಬೆಲೆಯಲ್ಲೂ ಒಳ್ಳೆಯ ಬ್ರ್ಯಾಂಡ್ ಮತ್ತು ಗಟ್ಟಿಯಾದ ಹೊಲಿಗೆ, ಕ್ವಾಲಿಟಿ ಚೈನ್, ಬಟನ್ ಇರುವ ರೇನ್ಕೋಟ್ ಗಳು ಸಿಗುತ್ತೆ. ರಿವ್ಯೂಗಳನ್ನ ನೋಡಿ ಉತ್ತಮ ಬ್ರ್ಯಾಂಡ್ ಆಯ್ಕೆ ಮಾಡಿಕೊಂಡ್ರೆ ಅದು ಹಲವು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಸೊ ಸ್ನೇಹಿತರೆ, ಮಹಿಳೆಯರಾಗಿರ್ಲಿ, ಪುರುಷರಾಗಿರ್ಲಿ ಅಥವಾ ಬೈಕ್ ರೈಡರ್ಸ್ ಆಗಿರ್ಲಿ, ಈ ಮಳೆಗಾಲದಲ್ಲಿ ಶಾಪಿಂಗ್ ಮಾಡುವಾಗ ಮೆಟೀರಿಯಲ್, ಸೈಜ್, ವಿಸಿಬಿಲಿಟಿ, ಪಾಕೆಟ್ಸ್ ಮತ್ತು ಕ್ವಾಲಿಟಿಯನ್ನ ನೆನಪಿಟ್ಕೊಳ್ಬೇಕು. ಸುರಕ್ಷಿತವಾಗಿರಿ, ಮಳೆಗಾಲವನ್ನ ಎಂಜಾಯ್ ಮಾಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಪ್ರೀತಿ ಹಂಚ್ತಾ ಇರಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಮಾತರಗ್ಲಾ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ ಯಶಸ್ ಆವಡನ್ನು ಪ್ರಾರ್ಥಿಸ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ. ನಿಕ್ಲಕ್ಕೆ ಏನೊಂದಿಲ್ಲರು.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಹಾಯ್ ಸ್ನೇಹಿತರೆ, ರಾಗದ ಮಂತ್ರದಲ್ಲಿ ಮನಸ್ಸು ಹೃದಯಕ್ಕೆ ಹತ್ತಿರವಾಗುವ ಈ ಹೊತ್ತಿನಲ್ಲಿ ಕನ್ನಡ ಚಿತ್ರಗೀತೆಗಳ ಸುಂದರ ಪಯಣದ ಜೊತೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕಡಬ. ಸಂಗೀತದ ಸವಿಸೂರಿನಲ್ಲಿ ಮನಸ್ಸು ಮಿಂದೇಳುವ ಈ ಕ್ಷಣಗಳಿಗೆ ಸ್ವಾಗತ. ಮೊದಲನೆಯದಾಗಿ ಚೆಲುವಿನ ಚಿಲಿಪಿಲಿ ಚಿತ್ರದ ಒಂದು ಮಧುರ ಗೀತೆಯನ್ನು ಕೇಳೋಣ. ಚೇತನ್ ಸಸ್ಕಾ ಅವರು ಹಾಡಿರುವ ಈ ಹಾಡಿಗೆ ಮಿಕ್ಕಿ ಜೆ ಮೇಯರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಸಾಹಿತ್ಯ ಎಸ್ ನಾರಾಯಣ್.

ಇದೀಗ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದಿರುವ ಕೆ ಎಸ್ ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ನಿನ್ನೆ ಪ್ರೀತಿಸುವೆ ಚಿತ್ರದ ಒಂದು ಹಾಡನ್ನು ಕೇಳೋಣ.

ಈಗ ನಿಮ್ಮ ಮನಸ್ಸನ್ನು ಮಧುರವಾಗಿ ಸ್ಪರ್ಶಿಸುವ ಒಂದು ಸುಮಧುರ ಗೀತೆಯನ್ನು ಕೇಳೋಣ. ವಾಲಿ ಚಿತ್ರದಿಂದ ಹರಿಹರನ್ ಮತ್ತು ಕಿಚ್ಚ ಸುದೀಪ್ ಅವರ ಧ್ವನಿಯಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತದ, ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಗೀತೆ ನಿಮಗಾಗಿ.

ಮುಂದೆ ಜನಪದ ಸುವಾಸನೆಯ ಸಂಗೀತ ಗ್ರಾಮೀಣ ಸೊಗಡಿನ ಸವಿಯನ್ನು ನಿಮ್ಮ ಮನಸ್ಸಿಗೆ ತಂದುಕೊಡುವ ಇಳಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಕಾರ್ತಿಕ್ ಮತ್ತು ಮಂಜರಿ ಅವರು ಹಾಡಿರುವ ಭಾಗ್ಯದ ಬೆಳೆಗಾರ ಚಿತ್ರದ ಗೀತೆಯನ್ನು ಕೇಳೋಣ.

ಇದೀಗ ಪ್ರೀತಿಗಾಗಿ ಚಿತ್ರದ ಮನಮುಟ್ಟುವ ಗೀತೆ ಈ ಹಾಡಿನ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಸ್ ಎ ರಾಜ್ಕುಮಾರ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್. ಹರಿಹರನ್ ಅವರ ಸುಮಧುರ ಧ್ವನಿಯಲ್ಲಿ ಈ ಹಾಡನ್ನು ಕೇಳಿ.

ಜನಪದ ಸವಿ ರಸಗಳೊಂದಿಗೆ ಇಂದಿನ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿ ನಾವಿದ್ದೇವೆ. ಈ ಮಧುರ ಕ್ಷಣಗಳು ನಿಮ್ಮ ಜೊತೆ ಸದಾ ಇರಲಿ ಎನ್ನುತ್ತಾ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕಡವ. ಮುಂದೆ ಇನ್ನಷ್ಟು ನಿಮಿಷದ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಚನ್ನಮಣ್ಣದ ನಾದ ತರಂಗ. ಶುಭ ದಿನ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.